ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 17ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 6ನೇ ತಾರೀಕು ಭಾನುವಾರ. ಸಮಯ 5:58:36. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಿ ಸುಜಲಾದೇವಿಯ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಎಫ್ಎಂ. ಅಭಾವದಿಂದಷ್ಟೇ ಮೌಲ್ಯಗಳನ್ನು ಅರಿಯಲು ಸಾಧ್ಯ. ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರ ನುಡಿ. ಕೆಳುಗರೆ, ನಮ್ಮ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇಂದಿನ ಈ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿ ರಚನೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:30 ಚಿಂತನ ನರೇಂದ್ರ ರೈ ದೇವಲಾ ಅವರಿಂದ, 6:35 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 6:50 ಹಾಗೂ 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳ ಕಾರ್ಯಕ್ರಮ ಸವಿಗಾನ, 8:30 ವಾರದ ಕೌಟುಂಬಿಕ ಚರ್ಚೆ ಮಾತುಮಲ್ಲಿಗೆ ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಲವಾರ್, ಅರಕಲಗೂಡು ವಿ ಮಧುಸೂದನ್ ಹಾಗೂ ಲಿಖಿತಾ ಎಂಪಿ. 8:45 ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ, ಈ ಕುರಿತು ಹೊಳೆ ನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮಾಪಿ ಮರಗೋಡು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 9:15 ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಬಣ್ಣದ ಬುಗುರಿ. 10:00 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಚಿನ್ನರಲೋಕ. 10:30 ದೇಶಭಕ್ತಿ ಗೀತೆಗಳು. 11:00 ಗೀತೋಂಕಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಪಾದ್ ಕುಲಕರ್ಣಿ ಅವರ ಬಾನ್ಸುರಿ ವಾದನ ರಾಗ್ ಬೃಂದಾವನಿ ಸಾರಂಗ್. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಲತೀಶ್ ಪಾಲ್ದಾನೆ ಅವರಿಂದ ಡಾ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಹಾರ್ಮೋನುಗಳ ಸಮಸ್ಯೆಗಳನ್ನು ಕುರಿತ ಸಂದರ್ಶನವನ್ನು ಆಲಿಸಬಹುದು. ಇಂದು 1:30 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ, ಇದರಲ್ಲಿ ಪಿಎಂ ಅಟಲ್ ಭುಜಲ್ ಯೋಜನೆ. 1:20 ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು, 3:00 ಮನ್ ಚಾಹೇ ಗೀತ್, 3:30 ನಾಟ್ಯ ತರಂಗ್ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ, ಇಂದು ಸಂಜೆ 4:00 ಉಜಾಲೆ. ಗಂಟೆಗೆ ನಿಮ್ಮ ಸಂದೇಶ ಮೇಗೆ ಸಂಗೀತ, ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಭಾವಗೀತೆಗಳು, 6:30 ವಿಜ್ಞಾನದ ಮುನ್ನಡೆ, 6:51 ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ, ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಕೃಷಿ ವಿದ್ಯಮಾನಗಳನ್ನಾಧರಿಸಿ

ಮಾತುಕತೆ ಅರಳಿಕಟ್ಟೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ನಂತರ ಮಾರುಕಟ್ಟೆ ಧಾರಣೆ 7:45 ಕನ್ನಡದಲ್ಲಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. 8:00 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. 8:35 ಗಜಲ್ಸ್, 9:30 ನಾಟಕ. ಮರಳಿ ಬಾತಾಯಿ ಮೂಲ ಹಿಂದಿ ವಿನೋದ್ ಕುಮಾರ್, ಕನ್ನಡ ಅನುವಾದ ಮತ್ತು ನಿರ್ಮಾಣ ಸತೀಶ್ ಪಾಲ್ದಾನೆ. ಇಂದು ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾರದ ಸಂಗೀತ ಸಭಾ ಪ್ರಸಾರವಾಗಲಿದೆ.

ಕೇಳಿ ಕನಕದಾಸರ ರಚನೆ, ಶ್ರೀವರ್ಧಿನಿಯವರ ಸ್ವರದಲ್ಲೇ. ಆವ ಬಲವಿದ್ದರೇನು ವಾಸುದೇವನ ಬಲವು, ನಿಜವಾಗಿ ಇರದನಕ.

ಚರಣ ಕಮಲ. ಈವರೆಗೆ ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:30 ಆಗುತ್ತಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ನರೇಂದ್ರ ರೈ ದೇರ್ಲಾ ಅವರಿಂದ.
1: ಜ್ಞಾನ ಗಳಿಸುವುದು ಹೇಗೆ? ಎಲ್ಲಿಂದಲೋ ಆಶ್ರಮಕ್ಕೆ ಬಂದ ಆ ಹುಡುಗ ಗುರುಗಳನ್ನು ಕೇಳಿದ. ನಗುವನ್ನುಳಿದು ಗುರುಗಳಲ್ಲಿ ಬೇರೆ ಉತ್ತರವಿರಲಿಲ್ಲ. ಶಿಷ್ಯ ಎರಡನೆಯ ಬಾರಿಯೂ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಜ್ಞಾನ ಎಂದರೇನು? ಅದು ನನಗೆ ಬೇಕಾಗಿತ್ತು, ಹುಡುಗ ಮತ್ತೆ ಮತ್ತೆ ಅವಸರಿಸಿದ. ಗುರು ಅವನನ್ನು ಒಂದು ಸುಂದರ ಕೆರೆಯ ಹತ್ತಿರ ಕರೆದೊಯ್ದರು. ಕೆಳಗೆ ನೋಡು ಮಗು, ನೀರಲ್ಲಿ ಏನಿದೆ ನೋಡು ಎಂದರು. ಹೌದು, ನೀರೊಳಗು ನಾನೇ ಕಾಣಿಸುವೆ, ಶಿಷ್ಯ ಹೇಳಿದ. ಗುರು ಶಿಷ್ಯನನ್ನು ಕರೆದು ಮತ್ತೆ ಆಶ್ರಮಕ್ಕೆ ಸಾಗಿದರು. ಶಿಷ್ಯ ಮತ್ತದೇ ಪ್ರಶ್ನೆ ಕೇಳಿದ. ಮತ್ತೆ ಮತ್ತೆ ಜ್ಞಾನ ಬೇಕು ಎಂದ. ಜ್ಞಾನ ಎಂದರೇನು? ಅದು ಎಲ್ಲಿ ಸಿಗುತ್ತದೆ? ಹೇಗೆ ಸಿಗುತ್ತದೆ? ಮತ್ತೆ ಕೆರೆಯ ನೀರು ನೋಡು ಎಂದರು ಗುರುಗಳು. ಈ ಬಾರಿ ಕೆರೆಗೆ ಇಣುಕಿದ ಶಿಷ್ಯ ಹೇಳಿದ, ನನಗೆ ನೀರೊಳಗಡೆ ಮೀನು ಕಪ್ಪೆಗಳೆಲ್ಲ ಕಾಣಿಸುತ್ತಿವೆ. ಮರುದಿನ ಅದೇ ನೀರಿಗೆ ಮತ್ತೆ ಶಿಷ್ಯ ಇಣುಕಿದ, ಹೌದು, ನನಗೆ ಈ ಬಾರಿ ನೀರಿನಾಳದಲ್ಲಿ ಗಿಡಗಂಟಿಗಳು, ನಯವಾಗಿ ಚದುರುವ ಬಳ್ಳಿಗಳು ಕಾಣಿಸುತ್ತವೆ ಗುರುಗಳೇ ಎಂದ. ಸರಿ, ಈಗ ನಿನಗೆ ಕಲಿಯುವ ಯೋಗ್ಯತೆ ಬಂದಿದೆ. ಇನ್ನು ನೀನು ಆಶ್ರಮದಲ್ಲಿ ಪಾಠ ಕೇಳಬಹುದು. ನಾನು ನಿನಗೆ ಪಾಠ ಆರಂಭಿಸುತ್ತೇನೆ ಎಂದರು ಗುರುಗಳು. ಯಾವತ್ತು ಕನ್ನಡಿಯಲ್ಲಿ, ನೀರಿನಲ್ಲಿ ನಮಗೆ ನಮ್ಮದೇ ಮುಖ ಕಾಣಿಸುವುದು ಹೊಸದಲ್ಲ. ತಮ್ಮದಲ್ಲದ ಇನ್ನೇನನ್ನೋ ನಮ್ಮ ಬಿಂಬದಡಿಯಲ್ಲಿ ತಮ್ಮನ್ನು ತಾವು ಮರೆತು ಹುಡುಕಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಈ ಜೆನ್ ಕತೆ ನೆನಪಾಗಲು ಒಂದು ಕಾರಣವಿದೆ. ವ್ಯವಸಾಯವೂ ಹೀಗೆಯೇ. ನೆಲ, ಹಸಿರು, ತಮ್ಮದಲ್ಲದ ಆತ್ಮಮೋಹರಹಿತ ನೂರಾರು ಸಂಗತಿ ವಿಸಂಗತಿಗಳನ್ನು ಕೃಷಿ ತೆರೆದಿಡುತ್ತದೆ. ಅದು ಯಾವತ್ತೂ ನೆಲದ ಮೇಲಿನ ಹಸಿರಲ್ಲಿ ಇರುವುದಿಲ್ಲ. ಮರಗಿಡ ಬಳ್ಳಿ ಕೊಡುವ ಹಣ್ಣು, ಹೂವು, ಸ್ವಾದ, ಸುಗಂಧಗಳಲ್ಲಿ ಮಾತ್ರ ಕೃಷಿಯ ಸುಖ ಇದೆ ಎಂದು ಭ್ರಮಿಸುವುದು ತರವಲ್ಲ. ಗಿಡ ಉದುರಿಸುವ ದುಡ್ಡು ಕ್ಷಣಿಕ. ನೀರು ಮಣ್ಣಿನಾಲದ ಬೇರಿಗಿಳಿದು ಮೌನದ ಸದ್ದು ಹುಡುಕುವ ಕೇಳುವ ಕಿವಿ, ಕಣ್ಣು, ಚರ್ಮ ಇದ್ದರೆ ಮಾತ್ರ ಕೃಷಿ ಮರ ಉದುರಿಸುವ ಹಣದ ಆಚೆಗೆ ಅದ್ಭುತ ಸುಖವನ್ನು ನೀಡಬಲ್ಲದು. ಕೃಷಿ ಭೋಗ ಎಂದರೆ ಅದು ಕೇವಲ ಗಿಡ ಬಳ್ಳಿ ಮರಗಳಿಗೆ ತಿನ್ನಲು ಕುಡಿಯಲು ಕೊಟ್ಟು ತಾವು ಪ್ರತಿಫಲ ಪಡೆಯುವುದಲ್ಲ. ಅದು ತಾವು ಬದುಕುವ, ತಿನ್ನುವ, ಅನ್ನದ ಮೂಲ ಅರಿಯುವ ಒಂದು ದೈವಿಕ ಅನುಸಂಧಾನ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಕೃಷಿಗೆ ಇಳಿಯುವುದು ಎಂದಿದ್ದಾರೆ. ಅದು ಯಾವತ್ತೂ ಏರುವುದಲ್ಲ, ಮಣ್ಣಿನ ಆಚೆಗೆ ಹೊರಳುವುದಲ್ಲ, ಬೇರಿಗೆ ಇಳಿಯುವುದು. ಬೇರಿಗೆ ಇಳಿಯುವುದೆಂದರೇನು? ಒಂದು ಮರ ನಿಂತ ಕ್ರಮವನ್ನು ಆಲಿಸುವುದು, ಸೂರ್ಯನ ಬೆಳಕು, ಮಳೆಯ ನೀರು, ಇಳೆಗೆ ಇಳಿಯುವ ಶಬ್ದವನ್ನು ಗ್ರಹಿಸುವುದು. ಇದೇ ನಾನು ಮೇಲೆ ಹೇಳಿದ ಮೌನದ ಶಬ್ದ, ಮಣ್ಣಿನ ಭಾಷೆ. ನಿಂತು ಆಲಿಸುವುದಲ್ಲ, ಮಣ್ಣಿಗೆ ನೀರಿಗೆ ಕಿವಿಯನ್ನು ಕಣ್ಣನ್ನು ತಗುಲಿಸಿ ಕೇಳಲು ಸಾಧ್ಯವಿರುವ ನಿನಾದವದು. ನೆಲದಿಂದ ಹೊರಗಡೆ ಬಂದಷ್ಟು ನಿಮಗೆ ಈ ನಾದ ಕೇಳಲಾಗದು. ಈ ಕಾರಣಕ್ಕಾಗಿಯೇ ಮೇಟಿಯನ್ನು ನಮ್ಮ ಹಿರಿಯರು ಆರಂಭ ಎಂದು ಕರೆದದ್ದು. ಕೃಷಿ ಸಂಸ್ಕೃತಿಯೇ ಈ ಜಗತ್ತಿನ ಮೂಲ ಸಂಸ್ಕೃತಿ. ಬೇಟೆ ವಲಸೆಯ ನಂತರದ ಮನುಷ್ಯ ಸುಸ್ಥಿರಗೊಂಡದ್ದು ಈ ನೆಲೆಯಲ್ಲಿ, ಕೃಷಿಯಲ್ಲಿ.
0: ಡಾಕ್ಟರ್ ನರೇಂದ್ರ ರೈ ಅವರಿಂದ ಚಿಂತನೆ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ, ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಹಾಸನ. ಯಶಸ್ಸನ್ನು ಸಂಭ್ರಮಿಸುವುದರಲ್ಲಿ ತಪ್ಪಿಲ್ಲ, ಆದರೆ ವೈಫಲ್ಯದಿಂದ ಪಾಠ ಕಲಿಯುವುದು ಅಷ್ಟೇ ಮುಖ್ಯ. ಹೀಗೆಂದಿದ್ದಾರೆ ಬಿಲ್ ಗೇಟ್ಸ್. ಭಾವಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ. ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಮತ್ತೊಂದು ಗೀತೆ.

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ನೆಲಗಡಲೆಯನ್ನ ಬಡವರ ಬಾದಾಮಿ ಅಂತ ಕರೆಯಲಾಗುತ್ತೆ. ನೆಲಗಡಲೆ ಅಥವಾ ಶೇಂಗಾದಲ್ಲಿ ಅಪಾರ ಪ್ರಮಾಣದ ಪೋಷಕಾಂಶ ಇರುವ ಕಾರಣಕ್ಕೆ ಅದನ್ನ ಬಡವರ ಬಾದಾಮಿ ಅಂತ ಕರೆಯಲಾಗ್ತಾ ಇದೆ. ಕಳೆದ 15-20 ವರ್ಷಗಳವರೆಗೆ ನೆಲಗಡಲೆಯ ಎಣ್ಣೆಯನ್ನೇ ನಾವು ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ವಿ. ಕಡಿಮೆ ಸಾಗುವಳಿ ಹಾಗೂ ದುಬಾರಿ ದರ ಇರೋದ್ರಿಂದ ಅದರ ಬಳಕೆ ಸ್ವಲ್ಪ ತಗ್ಗಿದೆ. ಆದಾಗ್ಯೂ ನಮ್ಮ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈಗಲೂ ನೆಲಗಡಲೆ ಸಾಗುವಳಿ ಮುಂದುವರೆದಿದೆ. ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೆಲಗಡಲೆ ಬೆಳೆಯನ್ನ ಇದೇ ಮೇ ತಿಂಗಳಿನಿಂದ ಜುಲೈ 15ರವರೆಗೆ ಬಿತ್ತನೆಯನ್ನ ಮಾಡಲಿಕ್ಕೆ ಉತ್ತಮವಾದಂತಹ ಕಾಲವಾಗಿದೆ. ನೆಲಗಡಲೆ ಬೆಳೆಯಿಂದ ಹೆಚ್ಚು ಇಳುವರಿ ಪಡೆಯಬೇಕಾದ್ರೆ ನಮ್ಮ ರೈತ ಬಾಂಧವರು ಕೆಲವು ಪ್ರಮುಖ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ತಮ್ಮ ಪ್ರದೇಶಕ್ಕೆ ಯಾವ ತಳಿಯನ್ನ ಶಿಫಾರಸನ್ನ ಮಾಡಿರ್ತಾರೋ ಅದೇ ತಳಿಯನ್ನ ಬಳಕೆಯನ್ನ ಮಾಡಬೇಕು. JL 24 ಮತ್ತೆ TMV 2 ತಳಿಗಳನ್ನ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಬೆಳೆದುಕೊಳ್ಳಬಹುದು. JL 24 ತಳಿ 95-100 ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ. ಇದರ ಕಾಯಿ ದಪ್ಪನಾಗಿದ್ದು ಬೀಜವೂ ಕೂಡ ದೃಢವಾಗಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರಕುತ್ತೆ, ಇಳುವರಿಯೂ ಕೂಡ ಅಧಿಕವಾಗಿ ಬರುತ್ತೆ. TMV 2 ತಳಿಯಾದಲ್ಲಿ ಎಕರೆಗೆ 45 kg ಬಿತ್ತನೆ ಬೀಜವನ್ನ ಬಳಕೆಯನ್ನ ಮಾಡಬೇಕು. JL 24 ತಳಿಯಾದರೆ 55 kg ಬಿತ್ತನೆ ಬೀಜವನ್ನ ಬಳಕೆಯನ್ನ ಮಾಡಬೇಕು. ಕೈಯಿಂದ ಸುಲಿದಿರ್ತಕ್ಕಂತಹ ಉತ್ತಮ ಬೀಜವನ್ನ ಬಿತ್ತನೆಗೆ ಬಳಕೆಯನ್ನ ಮಾಡಬೇಕು. ನೆಲಗಡಲೆಯಲ್ಲಿ ನಮ್ಮ ರೈತ ಬಾಂಧವರು ಗಮನಿಸಬೇಕು, ಎಷ್ಟು ಶಿಫಾರಸ್ಸು ಮಾಡಲಾಗಿರುತ್ತೋ ಅಷ್ಟು ಪ್ರಮಾಣದ ಬಿತ್ತನೆ ಬೀಜವನ್ನ ಬಿತ್ತಿದಾಗ ಮಾತ್ರ ಉತ್ತಮವಾದಂತಹ ಇಳುವರಿಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಿತ್ತನೆಗೆ 3 ವಾರಗಳಿಗೆ ಮುಂಚಿತವಾಗಿ ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಜಮೀನಿಗೆ ಸಾಗಿಸಿ ಮಣ್ಣಿನಲ್ಲಿ ಮಿಶ್ರ ಮಾಡಬೇಕು. 1 ಎಕರೆಗೆ 200 kg ಜಿಪ್ಸಮ್ ಅನ್ನು ಕೂಡ ಬಿತ್ತನೆಗೆ ಮೊದಲು ಅಥವಾ ಬಿತ್ತನೆಯಾದ 1 ತಿಂಗಳ ಅಂತರದಲ್ಲಿ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಬೀಜವನ್ನು 150 g ರೈಜೋಬಿಯಂ ಜೀವಾಣುವಿನಿಂದ ಉಪಚರಿಸಿ ನೆರಳಿನಲ್ಲಿ ಆರಿಸಿ ಬಿತ್ತನೆಗೆ ಬಳಕೆಯನ್ನ ಮಾಡಬೇಕು. ಇದರಿಂದ ಸಾಮಾನ್ಯವಾಗಿ ಕೊಡಬೇಕಾದ ಸಾರಜನಕ ರಸಗೊಬ್ಬರದ ಪ್ರಮಾಣದಲ್ಲಿ ಕೊಂಚ ಕಡಿಮೆ ಮಾಡಿದಾಗಲೂ ಕೂಡ ನಿಶ್ಚಿತ ಇಳುವರಿಯನ್ನ ಪಡೆಯಬಹುದು. ಇದರಿಂದ ಸಾರಜನಕ ರಸಗೊಬ್ಬರದ ಮೇಲಿನ ಖರ್ಚನ್ನು ಕೂಡ ನಾವು ಕಡಿಮೆಯನ್ನ ಮಾಡಬಹುದು. ಮಣ್ಣು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರವನ್ನ ಕೊಡ್ತಕ್ಕಂಥದ್ದು ಉತ್ತಮ. ಒಂದು ವೇಳೆ ಫಲಿತಾಂಶದ ಮಾಹಿತಿ ಲಭ್ಯವಿಲ್ಲದಿದ್ದಲ್ಲಿ ಸಾಮಾನ್ಯ ಶಿಫಾರಸ್ಸಿನಂತೆ 1 ಎಕರೆಗೆ 10 kg ಸಾರಜನಕ, 20 kg ರಂಜಕ ಮತ್ತು 10 kg ಪೊಟ್ಯಾಷ್ ಅನ್ನ ಒದಗಿಸಬೇಕು. ಈ ಬೆಳೆಯಿಂದ ಅಧಿಕ ಲಾಭವನ್ನ ಪಡೆಯಬೇಕು ಅಂತ ಅಂದ್ರೆ 8 ಸಾಲುಗಳ ಅಂತರದಲ್ಲಿ ನೆಲಗಡಲೆ ಜೊತೆಗೆ 1 ಸಾಲು ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬಿತ್ತನೆಯನ್ನ ಮಾಡಿಕೊಂಡು ಬೆಳೆದುಕೊಳ್ಳಬಹುದು. ಬಿತ್ತನೆ ಸಮಯದಲ್ಲಿ 1 ಬಾರಿ ನೀರನ್ನ ಹಾಯಿಸಬೇಕು. ಬಿತ್ತನೆಯಾದ 4ನೇ ವಾರದವರೆಗೆ ಅತಿಯಾಗಿ ನೀರನ್ನ ಹಾಯಿಸಬಾರದು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಲಘು ಪೋಷಕಾಂಶಗಳ ಪ್ರಮಾಣವನ್ನು ಕೂಡ ಬದಲಾಯಿಸಿಕೊಳ್ಳೋದ್ರಿಂದ ನೆಲಗಡಲೆಯಲ್ಲಿ ಉತ್ತಮ ಇಳುವರಿಯನ್ನ ಪಡೆದುಕೊಳ್ಳಬಹುದು.
0: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆ ಕೇಳಿ. ಈ ಮಲ್ಲಿಗೆ ಈ ಗುಲಾಬಿ ಚಲುವಿನೆರಡು ಕಣ್ಣಗೊಂಬಿ. ಚನ್ನವೀರ ಕಣವಿಯವರ ರಚನೆ, ಶ್ರೀರಕ್ಷಾ ಅರವಿಂದ್ ಅವರ ಸ್ವರದಲ್ಲೇ

0: ಕೇಳುಗರೆ, ಈವರೆಗೆ ಭಾವಗೀತೆಯನ್ನ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಆಲಿಸಿದ್ರಿ. ಮತ್ತೆ ಭಾವಗೀತೆಗಳನ್ನ ಈ ಬೆಳಗ್ಗೆ 7:15 ಕೇಳಬಹುದು. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ದಿವ್ಯಾನಂದ ಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ಹ್ಯಃ ಆರ್ಥಿಕ ಪರಾಮರ್ಶ ಪರಿಷದ ಸದಸ್ಯೈಃ ಸಮಂ ಆಕಾರಿತಸ್ಯ ಉಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಉಪವೇಶನೆ ಪ್ರಧಾನಮಂತ್ರೀ ಪರಿಷತ್ ಸದಸ್ಯಾಶ್ಚ ವೈಶ್ವಿಕ ನಿಶ್ಚಿತತಾ ಕಾಲಿ ಭಾರತಸ್ಯ ಭೂಯೋಪಿ ಆರ್ಥಿಕ ವೃದ್ಧಿಂ ಕರ್ತುಂ ವಿಭಿನ್ನೇಷು ಪರಾಮರ್ಶೋಪಾಯೇಷು ಚರ್ಚಿತವಂತೌ. ಜೀವನಸ್ತರಂ ವ್ಯಾಪಾರಂ ಚ ಸುಗಮೀಕರ್ತುಂ ಅಪಿ ಸವಿಸ್ತರಂ ವಿಚಾರಣಾ ಜಾತಾ. ಸದಸ್ಯೈಃ ಭಾರತೆ ವಿಶ್ವೇ ಚ ಪಶ್ಚಿಮೈಷ್ಯಾ ಸಂಘರ್ಷೇಣ ಉತ್ಪನ್ನ ಪ್ರಭಾವಾನಾಂ ಅಪಿ ಆಕಲನಂ ಪ್ರಸ್ತುತಂ. ವಿದೇಶಮಂತ್ರಿ ಡಾ ಸುಬ್ರಹ್ಮಣ್ಯಂ ಜಯಶಂಕರಃ ಉಕ್ತವಾನ್ ಯತ್ ಭಾರತಂ ನೇಪಾಲಂ ಚ ಸುದೀರ್ಘ ಮುಕ್ತ ಸೀಮಾಯಾಂ ಸುರಕ್ಷಾ ವ್ಯವಸ್ಥಾಂ ಪ್ರವರ್ತಯಿತುಂ ದೃಢತಯಾ ಸಹಯೋಗಂ ಕುರುತಃ. ಅಪಿ ಚ ಉಭೌ ದೇಶೌ ಸಂಕಟಕಾಲೇ ಅಪಿ ಸರ್ವದೈವ ಪರಸ್ಪರಂ ಸಾಹಾಯ್ಯಂ ಕುರುತಃ. ನವದಿಲ್ಲ್ಯಾಂ ನೇಪಾಲಸ್ಯ ವಿದೇಶಮಂತ್ರಿಣಾ ಶಿಶಿರ ಖನಾಲೇನ ಸಹ ಉಪವೇಶನೆ ಡಾ ಜಯಶಂಕರಃ ಅವದತ್ ಯತ್ ಉಭಯೋಃ ದೇಶಯೋಃ ಸಂಬಂಧಃ ಜೀವಿತ ಜನಸಂಬಂಧಸ್ಯ ಸೀಮಾಪಾರ ಸಂಪರ್ಕಸ್ಯ ಪಾರಸ್ಪರಿಕ ಸಾಂಸ್ಕೃತಿಕ ಧಾರ್ಮಿಕ ಪರಂಪರಾಣಾಂ ಚ ಸುದೃಢಾಧಾರೆ ವಿನಿರ್ಮಿತಃ ಅಸ್ತಿ. ಕೇಂದ್ರೀಯಃ ಗೃಹಮಂತ್ರಿ ಅಮಿತ್ ಶಾಹಃ ಅಂತಾರಾಷ್ಟ್ರೀಯ ಸೀಮಾಸು ವಿತ್ತೀಯ ವ್ಯವಹಾರಸ್ಯ ಭವನ ನಿರ್ಮಾಣಸ್ಯ ಸಂಪತ್ತಿಕ್ರಯ ವಿಕ್ರಯಣಸ್ಯ ಚ ವಿಷಯೇ ವಿಶೇಷ ಸಮವಧಾನತಾಯೇ ಆಹೂತವಾನ್. ಏಷಃ ನಿರ್ದೇಶಃ ಬಿಎಸ್ಎಫ್ ಇತಿ ಸೀಮಾಸುರಕ್ಷಾಬಲಸ್ಯ ತ್ರಿಪುರಾ ಸೀಮಾ ಮುಖ್ಯಾಲಯೇ ಗೃಹಮಂತ್ರಿಣಃ ಅಧ್ಯಕ್ಷತಾಯಾಂ ಆಕಾರಿತೇ ಪೂರ್ವೋತ್ತರ ರಾಜ್ಯ ಸೀಮಾ ಕ್ಷೇತ್ರ ವಿಷಯಕೆ ಸಮ್ಮೇಳನೆ ಪ್ರದತ್ತಃ. ಗೃಹಮಂತ್ರಿ ವಿಗತ ಪಂಚವರ್ಷಾಣಾಂ ಭೂಮಿ ಲೇಖಾನಾಂ ಪರೀಕ್ಷಣಾಯ ಅಪಿ ನಿರ್ದಿಷ್ಟವಾನ್. ಸಿಬಿಎಸ್ಇ ಇತಿ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಪರಿಷತ್ ಅಂಕ ಸತ್ಯಾಪನಾರ್ಥಂ ಪುನರ್ಮೂಲ್ಯಾಂಕನಾರ್ಥಂ ಚ ಆವೇದನ ಸಮರ್ಪಣಾಯ ಅಂತಿಮಾಂ ತಿಥಿಂ ಜೂನ್ ಮಾಸಸ್ಯ 7ನೇ ದಿನಾಂಕ ಪರ್ಯಂತಂ ಅಗ್ರೆ ಸಾರಿತವತಿ. ಪರಿಷದ ಉಕ್ತಂ ಯತ್ ವಿದ್ಯಾರ್ಥಿನಃ ಅದ್ಯ ಮಧ್ಯರಾತ್ರಿಂ ಯಾವತ್ ಸ್ವಾವೇದನಾನಿ ಅರ್ಪಯಿತುಂ ಅರ್ಹಂತಿ. ಇತಃ ಪೂರ್ವಂ ಆವೇದನ ಸಮರ್ಪಣಾಯ ಅಂತಿಮಾ ತಿಥಿಃ ಅಸ್ಯ ಮಾಸಸ್ಯ 6ನೇ ದಿನಾಂಕಃ ಏವ ಆಸೀತ್. ಪ್ರಿಯಾ ಶ್ರೋತಾರಃ, ಸಂಸ್ಕೃತ ಜಗತಾ ಸಂಬದ್ಧೈಃ ವಿಭಿನ್ನೈಃ ಕ್ರಿಯಾಕಲಾಪೈಃ ಸಂವಲಿತಸ್ಯ ಸಂಸ್ಕೃತ ಸಾಪ್ತಾಹಿಕೀತಿ ವಿಶಿಷ್ಟ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ಎಫ್ಎಂ ಗೋಲ್ಡ ಪ್ರವಾಹಿಕಾತಃ ಅದ್ಯ ಮಧ್ಯಾಹ್ನೆ 12:30 ಭವಿಷ್ಯತಿ. ಭವಂತಃ ಸರ್ವೇ ಯಥಾಕಾಲಂ ಶ್ರೋತುಂ ಪ್ರಭವಂತಿ. ಭಾರತೀಯರ್ತು ವಿಜ್ಞಾನ ವಿಭಾಗೇನ ಅನುವಿತಂ ಯತ್ ಅದ್ಯ ತಟೀಯ ಕರ್ನಾಟಕ ಮಾಹೆ ಕೇರಳೇಶು ಮೂಸಲಾಧಾರ ವೃಷ್ಟಿಃ ಭವಿಷ್ಯತಿ. ಪೂರ್ವೋತ್ತರ ರಾಜ್ಯಾನಾಂ ಅಧಿಕತರ ಭಾಗೇಶು ಆಭ್ಯಂತರೀಣ ಕರ್ನಾಟಕೆ ಗೋವಾಯಾಂ ತಮಿಳುನಾಡೌ ಪುದುಚೇರಿಯಾಂ ಅಂಡಮಾನ ನಿಕೋಬಾರ ದ್ವೀಪ ಸಮೂಹೆ ಚ ಶ್ವಃ ಪರ್ಯಂತಂ ಪ್ರಬಲ ವೃಷ್ಟಿಃ ಸಂಭಾವನಾ ಅಸ್ತಿ. ಸಂಪ್ರತಿ ಕ್ರೀಡಾವಾರ್ತಾಸು ಜಪಾನೆ ಭಾರತಸ್ಯ ಅಂತರಷ್ಟಾದಶ ವಯೋವರ್ಗೀಯ ಪುರುಷದಲೇನ ಏಷ್ಯಾ ಚಷಕ ಹಾಕಿ ಸ್ಪರ್ಧಾ ಮಾಲಿಕಾ ಜಿತಾ. ನಿರ್ಣಾಯಕೆ ದ್ವಂದ್ವೇ ಭಾರತೇನ ಜಪಾನಂ 4-1 ಇತಿ ಅಂಕಾಂತರಾಲೇನ ಪರಾಜಿತಂ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಉತ್ತಮ ಪ್ರದರ್ಶನ ಪರಕಂ ಏತಂ ವಿಜಯಂ ಅಭಿಲಕ್ಷ್ಯ ಭಾರತೀಯ ಹಾಕಿದಲಂ ವರ್ಧಾಪಿತವಂತೌ. ಗೋವಾಯಾಂ ಭಾರತೇನ ಸೈಫ್ ಮಹಿಳಾ ಪಾದಕಂದುಕ ನಾಯಕ ಸ್ಪರ್ಧಾ ಶೃಂಖಲಾ ವಿಜಿತ. ನಿರ್ಣಾಯಕೆ ದ್ವಂದ್ವೇ ಭಾರತೇನ ಬಾಂಗ್ಲಾದೇಶ 3-0 ಇತಿ ಅಂಕಾಂತರಾಲೇನ ಪರಾಜಿತ. ಧ್ಯಾನಾಸ್ಪದಂ ಅಸ್ತಿ ಯತ್ ಭಾರತೇನ 6ವಾರಂ ಏಷಾ ಶೃಂಖಲಾ ಜಿತಾ. अपरतः नव चण्डीगढ़े भारत अफगानिस्तानयोः एकमात्र क्रिकेट निकष स्पर्धायाः प्रथम दिनस्य क्रीडा समाप्ति पर्यन्तं भारतेन क्रीडकत्रयस्य हानिपूर्वकं 68-300 धावनांकाः अर्जिताः। अद्य भारतं इतः अग्रे क्रीडिष्यति। इति वार्ताः।
0: ಪ್ರಿಯ ಕೇಳುಗರೆ, ಸಮಯ ಹೊಂದಿಸ್ಕೊಳ್ಳಿ. 7:04 ಆಕಾಶವಾಣಿ ಹಾಸನ ಕೇಂದ್ರ. ವಾಣಿಜ್ಯ ಪ್ರಕಟಣೆ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 8:30 ವಾರದ ಕೌಟುಂಬಿಕ ಚರ್ಚೆ ಮಾತುಮಲ್ಲಿಗೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಹಾಗೂ ಲಿಖಿತಾ ಎಂಪಿ. ಇಂದು ಬೆಳಗ್ಗೆ 10:00 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಮಕ್ಕಳಿಗಾಗಿ ಮೂಡಿಬರ್ತಾ ಇದೆ. ಚಿನ್ನರ ಲೋಕ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 0817272. ಈ ಬೆಳಗ್ಗೆ 8:45 ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ, ಈ ಕುರಿತು ಹೊಳೆನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಪಖೀರಮ್ಮ ಪಿ ಮುರಗೋಡು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করবেন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದಿ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
3: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ,
4: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
5: ಏಕೆಂದರೆ ನೀರು ಜೀವಜಲ।
3: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ।

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ: ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ, ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ, ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು.

0: ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30-ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5 ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5-ಅಕ್ಟೋಬರ್ 3 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಜಿ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5 ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7 ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ.

0: ಮಾಡುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ದಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಜೂನ್ ತಿಂಗಳ 7ನೇ ತಾರೀಕು ಭಾನುವಾರದ ಈ ಬೆಳಗ್ಗೆಯಂದು ಭಾವಗೀತೆಗಳ ಕಾರ್ಯಕ್ರಮವನ್ನು ನಿಮಗೆ ಈಗ ಕೇಳಿಸುವಂತಹ ಸಮಯ ಆಕಾಶವಾಣಿ ಹಾಸನ ಕೇಂದ್ರದಿಂದ. ಮೊದಲಿಗೆ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಬಿಆರ್ ಛಾಯಾ ಅವರ ಸ್ವರದಲ್ಲೇ. ದೇವನಿನ್ನ ಮಾಯೆಗಂಜಿ ನಡುಗಿಬಾಳೆನೋ.

ಕೇಳಿ ನಿಮ್ಮದೆ ಡಿ ವಿ ಗುಂಡಪ್ಪ ಅವರ ರಚನೆ. ಶ್ರೀ ಚೆನ್ನ ಕೇಶವ ಶೃಂಗಾರ ಭಾವ ಹಾಡಿದ್ದಾರೆ ಮಡಿಕೇರಿ ನಾಗೇಂದ್ರ ಮತ್ತು ಸಂಗಡಿಗರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೆ ಪೂತಿ ನರಸಿಂಹಾಚಾರ್ ಅವರ ರಚನೆ ಎಂಎಸ್ ಶೀಲಾ ಮತ್ತು ಕೆಎಸ್ ಸುರೇಖಾ ಅವರ ಯುಗಳ ಸ್ವರದಲ್ಲೇ.

0: ಕೇಳುಗರೆ, ಈವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ ವಾಣಿಜ್ಯ ಪ್ರಕಟಣೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೆಳುಗರೆ ಗಮನಿಸಿ, ಇಂದು ಸಂಜೆ 6:51 ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರಲಿದೆ. ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೋಡು ವಿಮಧುಸೂದನ್. ನಂತರ ಕೃಷಿ ವಿದ್ಯಮಾನಗಳನ್ನು ಆಧರಿಸಿದ ಮಾತುಕತೆ ಅರಳಿಕಟ್ಟೆ ಮೂಡಿಬರಲಿದೆ. ಇಂದು ರಾತ್ರಿ 7:45 ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಇಂದು ರಾತ್ರಿ 8:00 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸಾರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ರಾತ್ರಿ 9:30 ನಾಟಕ ಪ್ರಸಾರವಾಗಲಿದೆ, ಮರಳಿ ಬಾತಾಯಿ, ಮೂಲ ಹಿಂದಿ ವಿನೋದ್ ಕುಮಾರ್, ಕನ್ನಡ ಅನುವಾದ ಮತ್ತು ನಿರ್ಮಾಣ ಸತೀಶ್ ಪಾಲ್ದಾನೆ. ಇಂದು ಬೆಳಗ್ಗೆ 10:00 ಚಿಣ್ಣರ ಲೋಕ, ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಗೊತ್ತಿರತಕ್ಕಂತಹ ಹಾಡು, ಕತೆ, ಕವಿತೆ ಏನನ್ನಾದರೂ ಹೇಳಬಹುದು ಅಂತ ಹೇಳ್ತಾ, ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮವನ್ನು ಕೇಳಿ ಮತ್ತೆ ಭಾಗವಹಿಸಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ ವಸ್ಕರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ದಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ದಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ವರ್ಷಗಳ ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ್ರ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ದಿಪಡಿಸಲು ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85%ರಷ್ಟನ್ನು ಪ್ರತಿನಿಧಿಸುವ ವಿಶ್ವದ 370ಕ್ಕೂ ಹೆಚ್ಚು ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸ್ಯಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. 2ನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ 3ನೇ ದಿನದಂದು ಭಾರತದ ಸಾಗರ್ ಜಾಗ್ಲಾನ್ ಮತ್ತು ಕಾಜಲ್ ದೋಚಕ್ ಅವರು ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ದಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
4: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿಗಾನ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆನಂದ ಕಂದ ಚಿತ್ರದ ಗೀತೆ, ಮೂಡಿಬರುವ ಧ್ವನಿಗಳು ಪಿಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರದು, ಗೀತೆಯ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದು.

0: ಹಬ್ಬದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಇದೇ ಜೂನ್ 8 ಹತ್ತನೇ ತಾರೀಕಿನವರೆಗೆ ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-632-7300. ಜೀವ ಐವಿಎಫ್, ಕೆಆರ್ ಪುರಂ, 4ನೇ ಕ್ರಾಸ್, ಹಾಸನ.
4: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
5: ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಆಶಾ ಸುಂದರಿ ಚಿತ್ರದ ಗೀತೆ. ಮೂಡಿಬರುತ್ತಿರುವ ಧ್ವನಿಗಳು ಪಿ ಸುಶೀಲಾ ಮತ್ತು ಎಸ್ ಜಾನಕಿಯವರದು. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸುಸರಾಲ ದಕ್ಷಿಣಾಮೂರ್ತಿಯವರ ಸ್ವರ ಸಂಯೋಜನೆ ಇದೆ.

0: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
1: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
0: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
2: ಎಸ್ಎಸ್ಎಲ್ಸಿ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
3: ಸವಿಗನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಾಳವಂದನ ಚಿತ್ರದ ಗೀತೆ. ಗೀತೆಯ ಗಾಯಕರು ಪಿವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಕುರಾ ಸೀತಾರಾಮ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ ಇದೆ.

0: ಅಣ್ಣಯ್ಯ ಅಣ್ಣಯ್ಯ
1: ಓ ಶಾಂತಕ್ಕ,
0: ಅದೇನ್ ನಿನ್ ಕಿವಿ ಕೇಳಿಸ್ತಿಲ್ವಾ ನನ್ ಕಿವಿ ಕೇಳಿಸ್ತಿಲ್ವಾ? ನಿಂಗ್
2: ಕೇಳಿಸ್ತೀನಿ, ನನ್ಗೂ ಹೇಳಿ.
0: ಅದು ಈ ಚಳಿ ಶುರು ಆಗ್ಬಿಡ್ತಲ್ಲ,
1: ಶುರು ಆಯ್ತಲ್ಲ ಕಿವಿ ಎಲ್ಲ ಸ್ವಲ್ಪ ನೋವಾಗೋದು,
0: ಬ್ಲಾಕ್ ಬ್ಲಾಕ್
1: ಬ್ಲಾಕ್ ತರ ಆಗೋದು ಆಯ್ತದೆ, ಹಂಗ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ.
2: ತಿಂಡಿ ತಿಂದ್ರ ಎಲ್ಲ?
1: ತಿಂಡಿ ಎಲ್ಲ ಆಯ್ತು ಪುಟಕ.
0: ಏನ್ ತಿಂಡಿ ತಿಂದ್ರಿ ಅನ್ನಕ್ಕಿಂತ ಎಷ್ಟು ತಿಂಡಿ ತಿಂದ್ರಿ?
1: ಏನ್ ತಿಂದ್ರಿ ಅನ್ನೋದು ಮುಖ್ಯ ಆಗುತ್ತೆ ಸುಮಾರು ಸರಿ.
0: ಎಷ್ಟು ತಿಂದ್ರಿ,
1: ಎಷ್ಟು ತಿಂದ್ರಿ,
0: ಎಷ್ಟು ತಿಂದ್ರಿ ಅಂತ ಕೇಳಲೇಬಾರ್ದು.
1: ಎಷ್ಟು ತಿಂದ್ರಿ ಅಂತ ಕೇಳಬಾರ್ದು,
0: ಯಾಕಂದ್ರೆ ಎಷ್ಟು ಹೊಟ್ಟೆ ಹಿಡಿತದ ಅಷ್ಟೇ ತಿನ್ನಕಾಗ.
1: ಕೇಳೋದ್ಕಿಂತಲೂ ತಿಂದರೆ ಹೇಳ್ಬಿಡ್ತಾರೆ, ಇವತ್ತು ರೊಟ್ಟಿ ಮಾಡಿದ್ರು ಮೂರು ತಿಂದೆ ಅಂತ.
2: ಈ ಕಾಲದಲ್ಲಿ ಮೂರು ರೊಟ್ಟಿ ಯಾರು
1: ತಿಂತಾರ? ಅವರೇ ಅಲ್ಲಲ್ಲಿ.
0: ನನ್ ಮಗಳು ಹೇಳ್ತಿದ್ಲು ಚಿಕ್ಕದಿದ್ದಾಗ, ಇನ್ನ ಬಾಯಿ ತೊದ್ಲು, ಏನ್ ತಿಂಡಿ ತಿಂದೆ ಅಂತ ಯಾರು ಕೇಳಿದ್ರೆ, ಮೂರ್ ರೊಟ್ಟಿ ನಾಲ್ಕ್ ತರಕಾರಿ. ಮೂರ್ ತಿಂದಿದ್ರೆ ನೀನ್ ಯಾಕೆ ಹಿಂಗಿರ್ತಿದ್ದೆ? ಏನೇನೋ ನಡೀತಾ ಇರ್ತದೆ ಬಿಡು ಜಗತ್ತಲ್ಲಿ.
1: ಜಗತ್ತಲ್ಲಿ ಏನಾದ್ರು ನಡೀತಾ ಇರ್ತದೆ, ಪ್ರತಿ ದಿವಸ ಏನಾದ್ರು ಒಂದು ಇದ್ದೇ ಇರ್ತಕ್ಕನ ಶಾಂತಕ.
0: ಸುಮ್ನೆ ಇರು, ಮಾತಾಡಿದ್ರೆ ಮಾತಾಡಬೇಡಿ ಅಂತ ಒಂದಿನ ಮಾಡ್ತಾವ್ರೆ, ಬೈದ್ರೆ ಬೈಬೇಡಿ ಅಂತ ಒಂದಿನ ಮಾಡ್ತಾವ್ರೆ, ಸುಮ್ನಿದ್ರೆ ಸುಮ್ನಿರ್ಬೇಡಿ ಅಂತ ಒಂದಿನ ಮಾಡ್ತಾವ್ರೆ. ತಂಬಾಕ್ ಜಗಿಬೇಡಿ, ಫುಡ್ ಸೇಫ್ಟಿ, ಫ್ಯಾಮಿಲಿ ದಿನ,
1: ಪರಿಸರ ದಿನ
0: ಈಗ ಅವಶ್ಯವಾಗಿ ಮಾಡ್ಬೇಕು ಬಿಡು. ಫಾದರ್ ದಿನ, ಮಗಳ ದಿನ, ಮಗಳ ದಿನ, ಸಿಸ್ಟರ್ ದಿನ,
1: ಸ್ಟೂಡೆಂಟ್ಸ್,
0: ಯಾವ್ದು ಬಿಟ್ಟರಣ್ಣ?
1: ಯಾವ್ದು ಬಿಟ್ಟಿಲ್ಲ, ಇನ್ಯಾವ್ದ್ರು ಹುಡುಕ್ತಾ ಇರ್ತಾರ ಅವ್ರು, ಯಾವ್ದು ಬಿಟ್ಟಿದೀವಿ ಅಂತ ಅನ್ಕೊಂಡೆ.
0: ಅಯ್ಯೋ, ಈಗ ಮೊನ್ನೆ ಎಲ್ಲ ನೋಡ್ದೆ ಅಣ್ಣಯ್ಯ, ಹಿರಿಯರಿಗೆ ದೌರ್ಜನ್ಯ ಮಾಡ್ತಾರಲ್ಲ, ಅದು ಆಗ್ಬಾರ್ದು ಅನ್ನೋದಕ್ಕೆ ಒಂದು ದಿನ ಮಾಡೋರು.
1: ಒಂದ್ ದಿವಸ ಅಂದ್ರೆ ವರ್ಷ ಪೂರ್ತಿ ದೌರ್ಜನ್ಯ ಮಾಡಿ ಒಂದ್ ದಿವಸ ಮಾಡ್ಬೇಡಿ ಅಂತ.
0: ಏ ಅಲ್ಲ ಅಣ್ಣಯ್ಯ, ಹಂಗಲ್ಲ. ಅದು ನೀನ್ ಒಳ್ಳೆ ಕತೆ, ನೀನ್ ಹಿಂಗ್ ಪ್ರಶ್ನೆ ಕೇಳಿದ್ರೆ ನನ್ ಏನ್ ಹೇಳಿ ಅಂತ ಒಂದ್ ಕ್ಷಣ ಯೋಚನೆ ಮಾಡ್ಬೇಕು. ನಾನು ಅಂದ್ರೆ ಒಟ್ಟು ಬೈಬೇಡಿ ಅಂತ, ಬೈಬೇಡಿ, ದೌರ್ಜನ್ಯ ಮಾಡ್ಬೇಡಿ, ನೋಯಿಸ್ಬೇಡಿ ಅಂತ ಒಂದ್ ದಿವಸಕ್ಕೆ ಅದನ್ನ ಆಚರಣೆ ಮಾಡ್ತಾರೆ ವರ್ಷ ಪೂರ್ತಿ.
1: ಒಂದ್ ದಿವಸ ಅಂತ ಅಂದ್ರೆ ಶಾಂತಕ, ಆ ದಿವಸದಲ್ಲಿ ಜಾಗೃತಿ ಮೂಡಿಸೋದು ಅದಕ್ಕೆ ಅಂತ ದಿವಸ ಮಾಡಿದಾಗ ಬೈಬಾರ್ದು ಅನ್ನೋದು ಬರುತ್ತೆ.
0: ಬೈಬಾರ್ದು, ಅವ್ರಿಗೆ ದೌರ್ಜನ್ಯ ಮಾಡಬಾರ್ದು, ಸರಿಯಾಗಿ ನೋಡ್ಕೊಳ್ಳಿ, ಪ್ರೀತಿ ಕೊಡಿ, ಕಾಳಜಿ ಕೊಡಿ ಅಂತ ಅರಿವು ಮೂಡ್ಸಕ್ಕೆ.
1: ಈಗ ಒಂದ್ 20-30 ವರ್ಷದ ಹಿಂದಕ್ಕೆ ಯೋಚನೆ ಮಾಡಿದ್ರೆ ಇರ್ಲಿಲ್ಲ ಅದು.
0: ಹೌದು,
1: ಈ ಕುಟುಂಬಗಳು ಎಲ್ಲಿವರೆಗೂ ಗಟ್ಟಿಯಾಗಿರ್ತಾ ಇದ್ರು ಅಲ್ಲಿವರೆಗೂ ಹಿರಿಯರು ಹಿರಿಯ ನಾಗರಿಕರು ಕೂಡ ಬಾರಿ ಸೇಫ್ ಆಗಿರ್ತಾ ಇದ್ರು. ಯಾವಾಗ ಅದು ವಿಘಟನೆ ಆಯ್ತಾ ಬಂತು, ನಾನು ಬರೀ ನನ್ನ ಹೆಂಡತಿ ನನ್ನ ಮಕ್ಕಳು ಇಷ್ಟೇ ಅಂತ ಹೇಳ್ಬಿಟ್ಟು, ಈಗ ಅದು ಸ್ವಲ್ಪ ವಿಘಟಿತ ಆಗಿ
0: ಆಗಿ ಆಗಿ ಆಗಿ
1: ಅವ್ರದ್ದು ನಿರ್ಲಕ್ಷ್ಯ ಮಾಡೋ ಜಾಸ್ತಿ ಆಗ್ತದೆ.
0: ನಿರ್ಲಕ್ಷ್ಯ ಅಷ್ಟೇ ಅಲ್ಲಣ್ಣ, ಈ ಬೆಂಗಳೂರು ಅಂತ ನಗರದಲ್ಲಿ, ಬಾಂಬೆ, ಈ ದೊಡ್ಡ ದೊಡ್ಡ ಈ ಮೆಟ್ರೋ ಸಿಟೀಸ್ ಅಂತೆಲ್ಲ ಹೇಳ್ತಾರಲ್ಲ, ಅಂತಲ್ಲೆಲ್ಲ ಅನಾಥಾಶ್ರಮ ಅದೆಲ್ಲ ಬಿಡು, ಇಲ್ಲೇ ಚಂದ್ರಾಯಪಟ್ಟಣತವ, ಹಾಸಂತವ, ಎಲ್ಲ ಕಡೆನು ಆಗ್ಯಾವ.
1: ಈ ಸುಮಾರು ಸರಿ ನಾನು ಅಲ್ಲಿ ಇಲ್ಲಿ ಹೋಯ್ತಿರ್ತೀನಲ್ಲ, ಪಾಪ ಆಫೀಸ್ ಕೆಲ ಬಂದಿರ್ತಾರೆ, ನನ್ನ ಮಗ ಮನೆ ಸೇರಿಸ್ತಾ ಇಲ್ಲ, ನನ್ನ ಮಗಳು ನನಗೆ ಊಟ ಹಾಕ್ತಾ ಇಲ್ಲ, ಒಂಚೂರು ಹೇಳಿ ಮಾಡಿ ಅಂತ ಅಂತ ಅನ್ಕೊಂಡು ಬಂದಿರ್ತಾರಲ್ಲ, ಅದೆಲ್ಲ ನೋಡಿದ್ರೆ ಒಂಥರ ಕರಳು ಕಿವಿಸ್ದಂಗ ಆಗ್ಬಿಡ್ತಾರೆ.
0: ಆಗತ್ತಪ್ಪ, ಅದು ಹೆಂಗೆ ಅಷ್ಟೊಂದು ಹೆಂಗ್ ಬರ್ತದೆ? ಈಗ ಏನೋ ಭಿನ್ನಾಭಿಪ್ರಾಯಗಳು ಇರೋದು ಓಕೆ ಆಯ್ತಾ, ಈಗ ಮಗನ ನಿರ್ಧಾರ ಅಪ್ಪಂಗ್ ಇಷ್ಟ ಆಗದೆ ಇರ್ಬೋದು, ಅಪ್ಪನ ನಿರ್ಧಾರ ಮಕ್ಳಿಗೆ ಇಷ್ಟ ಆಗದೆ ಇರ್ಬೋದು, ಅದು ಬೇರೆ. ಈ ಭಿನ್ನಾಭಿಪ್ರಾಯಗಳನ್ನ ಗೌರವಿಸ್ತಾ ಒಟ್ಟಿಗೆ ಬಳದಿದೆಯಲ್ಲ,
1: ಒಟ್ಟಿಗೆ ಬಳದು
0: ಅದು ಚೆನ್ನಾಗಿರ್ತದೆ. ಯಾಕೆ ನಗಡಿ ಆಗ್ಬಿಟ್ಟಣೆ,
1: ಸ್ವಲ್ಪ ಮೋಡ ಆಗಿರ್ತಲ್ಲ, ಮಳೆ ಬಂದಿದ್ರೆ ಏನೋ ಆಯ್ತಿರಲ್ಲ ನಿಂಗೆ, ಮಳೆ ಬರ್ತಲ್ಲ ಬರೀ ಮೋಡ ಆಗಿರೋದು.
0: ಇಲ್ಲ, ಮೊನ್ನೆ ಮೊದ್ಲು ಮಳೆ ಅಂತ ಹೇಳ್ಬಿಟ್ಟು ನಿಂದ್ ಬಿಟ್ಟೆ, ಖುಷಿ ಆಯ್ತದೆ ಸ್ವಲ್ಪ. ಮಳೆಯಲ್ಲಿ ನೆನೆಯಕ್ ಬಾರಿ ಇಷ್ಟ ನನಗೆ. ಈಗ ಮಳೆ ಬಂದಾಗ ಅವಾಗ ನೆನೀತಿದ್ವಲ್ಲ, ಮಜಾ ಇರ್ತಿತ್ತಲ್ವಾ ಚಿಕ್ಕವ್ರ ಇರುವಾಗ.
1: ಈಗ ಪರಿಸ್ಥಿತಿ ಹಂಗಿಲ್ವಲ್ಲ ಶಾಂತಕ್ಕ, ಪರಿಸ್ಥಿತಿ
2: ಬಿಡಲ್ಲ ಮಳೆ ಬಂದ್ರೆ ನೆನೆಯಕ್ಕೆ.
1: ಅದಕ್ಕೆ ಕಾರಣನೂ ಇದೆ ಪುಟಕ್ಕ. ಏನು ಅಂತ ಅಂದ್ರೆ, ಈಗಿನ ಮಕ್ಳಿಗಾಗ್ಲಿ ಅಥವಾ ಈಗಿನ ಮನುಷ್ಯರಿಗಾಗ್ಲಿ ಈ ರೋಗ ನಿರೋಧಕ ಶಕ್ತಿ ಇದೆಯಲ್ಲ, ಅದು ಕ್ಷೀಣಿಸ್ತಾ ಇದೆ ಆಯ್ತಾ, ಕಡಿಮೆ ಆಗ್ತಾ ಇದೆ. ಈಗ ಸಣ್ಣದಾಗಿ ಒಂದು ಚೂರು ನೀರು ವ್ಯತ್ಯಾಸ ಆಗ್ಲಿ, ವಾಯರ್ಕೆ ಅಂತ ಹೇಳ್ಬಿಟ್ಟು ಹೋಗಿ ನೀರು ಕುಡಿ ನೋಡೋಣ. ಮೊದ್ಲು ಹಂಗಿರ್ಲಿಲ್ಲ, ಕೆರೆ ಹೊಳೆಲೆಲ್ಲ ನೀರು ಕುಡಿತಾ ಇದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ, ಇವತ್ತು
0: ಆ ಪರಿಸ್ಥಿತಿ ಇಲ್ಲ. ಆಮೇಲೆ ಇನ್ನೊಂದ್ ಕಾಯಿಲೆಗಳನ್ನ ಬಹಳ ಸಹಜವಾಗಿ ತಗೊಳ್ಳಾರವಾಗ, ಅಯ್ಯೋ ಈಗ ನೆಗಡಿ ಆದ ತಕ್ಷಣ ಅಯ್ಯೋ ನೆಗಡಿ ಆಗಿದೆ ಅಂತ ಹೇಳ್ಬಿಟ್ಟು ಇರಾಬರ ಔಷಧಿ ಹಾಕಿ ಆಸ್ಪತ್ರೆ ಕರ್ಕೊ ಹೋಗಿ ಅಡ್ಮಿಟ್ ಮಾಡೋದು ಒಂದ್ ಬಾಕಿ.
1: ಈ ಮನುಷ್ಯ
0: ಅಷ್ಟೊಂದು ಸೂಕ್ಷ್ಮ,
1: ಮನುಷ್ಯ ಶತಕ ಮಣ್ಣಿನ ಸಂಬಂಧ ಕಳ್ಕತ್ತ ಬತ್ತವನೆ. ಕಳ್ಕತ್ತ ಬತ್ತವನೆ ಅಂತ ಅಂದ್ರೆ, ಈಗ ಮೊದ್ಲು ಚಪ್ಪಲಿ ಇರ್ಲಿಲ್ಲ, ಚಪ್ಪಲಿ ಹಾಕಲಕ್ ಶುರು ಮಾಡ್ದ, ಆಯ್ತಾ. ಮೊದ್ಲೆಲ್ಲ ಬರಿಗಾಲಲ್ಲೇ ಹೊಲ ಉಳ್ತಾ ಇದ್ರು, ಈಗ ಯಾರು ಬರಿಗಾಲಲ್ಲಿ ಉಳ್ತಾರೆ? ಎಲ್ಲ ಟ್ರಾಕ್ಟರ್ ಮೇಲೆ ಕೂತ್ಕೊಂಡೆ ಹುಳ ಅಂತದ್ದು, ಆಯ್ತಾ. ಒಂದ್ ಚೂರ್ ಮಣ್ಣಾಗಂಗಿಲ್ಲ, ಇದಾಗಂಗಿಲ್ಲ. ಹಿಂಗೆ ಮಣ್ಣಿನ ಒಂದ್ ಸಂಬಂಧ ಕಳ್ಕತ್ತ ಕಳ್ಕತ್ತ ಕಳ್ಕತ್ತವ. ಈ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಐತಲ್ಲ, ಅದು ಕಡಿಮೆ ಆಗ್ತಾ ಇದೆ. ಈಗ ಮಣ್ಣಲ್ಲಿ ಮಕ್ಕಳನ್ನ ಆಟ ಆಡಕ್ ಬಿಡ್ತಾ ಇಲ್ಲ ಯಾರು, ಮಣ್ಣು ಅಂತ ಅಂತ ಅಂದ್ರೆ ಅಯ್ಯೋ ಮುಟ್ಬೇಡ ಅನ್ನೋ ತರದಲ್ಲಿ ಮಾಡ್ತಾರೆ. ಮೊನ್ನೆ ಈ ಸಕಲೇಶ್ಪುರತ್ವ ಒಂದ್ ಊರ್ಗ್ ಹೋಗಿದ್ದೆ ನಾನು, ಯಾವ್ದೋ ಬೇರೆ ರಾಜ್ಯದಿಂದ ಬಂದ್ಬಿಟ್ಟು ಅವ್ರ ಕೆಲಸ ಮಾಡಕ್ ಬಂದ್ಬಿಟ್ಟು ಅವ್ರ ಪಾಡ್ಗವ್ರು ಕೆಲಸ ಮಾಡ್ಕೊಂಡವ್ರೆ. ಪಾಪ ಮಗ ಚಿಕ್ಕದು, ಇನ್ನು 5 ವರ್ಷ ಆಗಿಲ್ಲ ಸ್ಕೂಲ್ಗಾರು ಸೇರ್ಸೋಣ ಅಂತ ಅಂದ್ರೆ, ಅವ್ನ್ ಕರ್ಕೊಂಡ್ಬರೋದು, ಅವ್ರು ಮಣ್ಣಲ್ಲಿ ಬಿಡೋದು, ಮಣ್ಣಲ್ಲಿ ಆಟಾಡೋದು ಅವನು, ಆಯ್ತಾ. ಮಣ್ಣಲ್ಲಿ ಆಟಾಡಿ ಆಟಾಡಿ ಆಟಾಡಿ ಬೇರೆ ಸಾಮಾನ್ಯ ಮನುಷ್ಯರು ಅವರಲ್ಲ, ಅವ್ರಿಗಿಂತ 40% ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿತ್ತು. ಅಂತ ಅಂದ್ರೆ ಮಣ್ಣಿನ ಜೊತೆ ನಮ್ಗೆ ಯಾಕೆ ಸಂಬಂಧ ಇರಬೇಕು?
0: ಆಮೇಲೆ ಮನೆ ಕ್ಲೀನ್ ಮಾಡ್ತಾರಲ್ಲ ಅಣ್ಣಯ್ಯ, ಒಂದ್ ಚೂರು ಧೂಳು ಇಲ್ದಂಗೆ ಅದು ಮಾಡಬಾರ್ದಂತೆ. ಮನೇಲೇನ ಸ್ವಲ್ಪ ಧೂಳು ಇರ್ಬೇಕು, ಅದನ್ನ ಉಸಿರಾಡ್ಬೇಕು, ಅದು ನಮ್ ದೇಹಕ್ಕೆ ಒಗ್ಗಬೇಕು
1: ಸಹಜ. ಅದಕ್ಕೆ ನಿರೋಧಕ ಶಕ್ತಿ ನಮ್ಮಲ್ಲಿ
0: ಏನೋ ಫೈಟ್ ಮಾಡೋ ಶಕ್ತಿ ಐತಲ್ಲ, ನಮಗೂ ಒಂದು ಕೋಟೆ ಇದೆ ಅಲ್ಲ, ಫೈಟ್ ಮಾಡಿ ಅದನ್ನ ಹೊಡೆದಾಕ ಶಕ್ತಿ ನಮ್ ದೇಹಕ್ಕೆ ಬರಬೇಕು. ಈ ಅತಿಯಾದ ಸ್ವಚ್ಛತೆ, ಇವೇನು ಡಿಟರ್ಜೆಂಟ್ ಎಂತದ್ದು, ಅದೇನೋ ಟಾಯ್ಲೆಟ್ ಅಲ್ಲಿ ಕುತ್ಕೊಂಡು ಒಂದು ಹುಳ ಮಾತಾಡ್ತಾ ಇರ್ತದೆ, ಅಯ್ಯೋ ನೀನು ಬಂದ್ಯ ಬಾ ನಿನ್ನ ತಿಂತೀನಿ ಅಂತ ಏನೋ ಹೇಳ್ತಿರ್ತದೆ, ಅದಕ್ಕೆ ಹೋಗ್ಬಿಟ್ಟು ಏನೋ ಒಂದ್ ಸುರಿತಾರೆ, ಸುರಿದ ತಕ್ಷಣ ಅದು ಇಲ್ಲವಿಲ್ಲ ಒದಾಡ್ಸತೋಯ್ತದೆ.
1: ಆಮೇಲೆ ಅತಿಯಾದದ್ದು ಯಾವ್ದೇ ಆಗಿರ್ಲಿ ಶತಕ ಯಾವ್ದು ಒಳ್ಳೇದಲ್ಲ.
0: ಅಲ್ಲಣ್ಣ, ಒಂದ್ ಇರುವೆ ಬಂದ್ರೆ ಇರುವೆಗ್ ಔಷಧಿ, ಒಂದ್ ಸೊಳ್ಳೆ ಬಂದ್ರೆ ಸೊಳ್ಳಿಗ್ ಔಷಧಿ, ಔಷಧಿ ಅಲ್ಲಿಗ ಔಷಧಿ, ಎಲ್ಲಾನು ಔಷಧಿ ಹುಡ್ಕೊಂಡ್ಬಿಟ್ಟು ಇದಕ್ಕೇನ್ ಔಷಧಿ, ಔಷಧಿ ಒಡಿಯರ್ಗೆ ಏನ್ ಔಷಧಿ ಅಂದೆ.
1: ಒಡಿಯರ್ಗೆ ಯಾರು ಒಬ್ರು ಇಟ್ಟಿರ್ತಾರ ಒಂದು ಔಷಧಿ, ಗುರುವಿಗೆ ತಿರುಮಂತ್ರ ಅಂತಾರಲ್ಲ, ನಾವ್ ಏನ್ ಮಾಡ್ತೀವೋ ಅದು ವಾಪಸ್ ಆಗ್ತಾ ಇರ್ತದೆ.
0: ಟಾಯ್ಲೆಟ್ ಔಷಧಿ, ನೆಲಕ್ ಔಷಧಿ, ಗಾಳಿಗ್ ಔಷಧಿ, ಅಂದ್ರೆ ಗಾಳಿನೂ ಫ್ರೆಶ್ ಆಗಿ ಬರ್ಬೇಕಂತೆ, ಘಮ ಘಮ ಅಂತ ಬರ್ಬೇಕಂತೆ. ಹಂಗೆಲ್ಲ ತಗೊಂಡೆ ಎಲ್ಲ ಕ್ಯಾನ್ಸರ್ ಜಾಸ್ತಿ ಆಗ್ಯಾವಂತ ನೋಡಿ.
1: ಅಯ್ಯೋ ಏನ್ ಒಂದ್ ಕಾಯಿಲೆಲ್ಲ ಈಗ ಬಿಡು, ಅದೇ ಮೊನ್ನೆ ದಿವಸ ಹೇಳ್ತಾ ಇದ್ದೆ ನಾನು, ಈ ಜ್ವರ ಶೀತ ಅವಲ್ಲ ಅವು ಒಂಥರ ಲೆಕ್ಕಕ್ಕೆಲ್ಲ, ಈಗ ಬಂದ್ರು ಉಂಟು ಬರ್ತಿದ್ರು ಇಲ್ಲ, ಬೇರೆ ಬೆಲ್ಲವ ಈಗ ದೊಡ್ಡ ಡಾಮಿನೆನ್ಸಿ ತಗೋಬಿಟ್ಟವೆ. ದೊಡ್ಡ ದೊಡ್ಡದಲ್ಲಿ ಈ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್, ಬಿಪಿ, ಶುಗರ್ ಅಂತ ಅಂತ ಅನ್ಕೊಂಡು ಇಂಥವು ಜಾಸ್ತಿ ಆಗವೆ ಶಾಂತಕ್ಕ. ಸರಿ, ಅವತ್ ಗಿಡ ಎಲ್ಲ ತಂದ್ಕೊಟ್ಟಿದ್ನಲ್ಲ, ನೆಟ್ಟ ಬಿಟ್ಟ ನೀನು?
0: ಏ ನೆಟ್ನಲ್ಲ,
1: ಎಲ್ಲ
0: ನೆಟ್ಟಿಲ್ಲ, ಅದು ಸ್ವಲ್ಪ ಈ ದೊಡ್ಡ ದೊಡ್ಡ ಮರ ಆಗವೆಲ್ಲ ಕೊಟ್ಟಿಲ್ಲಣ, ಅವಕ್ಕೆಲ್ಲ ಸ್ವಲ್ಪ ಗುಂಡಿನ ನೀಟ್ ಆಳವಾಗಿ ತೋಡಿ ಹಾಕಿದ್ರೆ ಚೆನ್ನಾಗಿರ್ತದಂತೆ. ನನ್ಗೆ ಎಷ್ಟು ನೀಗ್ತದೆ ಅಷ್ಟು ಹಾಕಿದೀನಿ.
2: ಅಕ್ಕನ ಮನೆ ಮುಂದೆ ತುಂಬಾ ಹೂವಿನ ಗಿಡಗಳು ನೆಟ್ಟೈತೆ, ಭಾರಿ ಚೆನ್ನಾಗಿತ್ತು.
0: ಅದೆಲ್ಲ ನಮ್ಮ ಯಜಮಾನಪ್ಪ ನೆಟ್ಟಿರೋದು. ನಾನೀಗೆ ಹೂ ಬಂದ್ರೆ ಹೂ ನೋಡಿ ಆನಂದ ಪಡಕ್ ನಾನು ಒಟ್ಟು, ಹೂ ಬಂದ್ರೆ ಹೂ ನೋಡಿ ಆನಂದ ಪಡೋದಣ್ಣಯ್ಯ, ಹಣ್ಣು ಬಂದ್ರೆ ಹಣ್ಣು ತಿಂದು ಆನಂದ ಪಡೋದು,
2: ಮಳೆ ಬಂದ್ರೆ
0: ಮಳೆ ನೋಡಿ ಮಳೆಲ್ ನೆಂದು ಆನಂದ ಪಡೋದು.
1: ಹಂಗಾರ ಮೊನ್ನೆ ದಿವಸ ಗಿಡ ನೆಟ್ಟರೆ ಡೌಟ್ ಏನಂಗೆ,
0: ನಮ್ಮ ಯಜಮಾನಪ್ಪ ನೆಟ್ಟಿತ್ತಲ್ಲ
1: ಅದೇ ಉಳಿದವ ಯಾವಾಗ ನಡೆಸ್ತೀಯ ಅಂತ
0: ನೆಡ್ಸನ, ಅದು ಜಾಸ್ತಿ ಕೊಟ್ಬಿಟ್ಟೆ ನೀನು.
1: ಹಂಗೆ
0: ನಿನ್ಗೂ ಏನ ಪರಿಸರ ಅಂತ ಓಡಾಡ್ತಿರ್ತೀಯಲ್ಲ,
1: ಇಲ್ಲ ಸ್ವಲ್ಪ ಟಾರ್ಗೆಟ್ ಜಾಸ್ತಿ ಇತ್ತ ನಂಗೂ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದೀನಿ ನಿಂಗೆ.
0: ಹೌದಾ? ಅದು ನೀನ್ ಕೊಟ್ಟಿದ್ವೆಲ್ಲ ನೆಟ್ ನೆಟ್ ಹೆಂಗಾಗ್ಬಿಟ್ಟದೆ ಅಂದ್ರೆ, ಮನೆ ಸುತ್ತ ಒಂದ್ ಒಳ್ಳೆ ತೋಟ ತರ ಆಗ್ಬಿಟ್ಟದೆ. ತೋಟ ಅಂದ್ರೆ ಅಷ್ಟೊಂದೇನ್ ಜಾಗ ಇಲ್ಲ, ಇರದೇ ಇಷ್ಟ ಜಾಗ, ಅದ್ರಲ್ಲೇ ಎಲ್ಲ ಗಿಡ ನೆಟ್ಟು ಬೆಳಿಗ್ಗೆ ಒಳ್ಳೊಳ್ಳೆ ಪಕ್ಷಿಗಳು ಬರ್ತವೆ, ಅವು ಏನೋ ಚೆನ್ನಾಗಿ ಕೂಗ್ತಾ ಇರ್ತವೆ, ಏನೋ ಮಾತಾಡ್ತಿರ್ತವೆ, ಇವು ಭಾರಿ ಚೆನ್ನಾಗಿ ಅನಿಸ್ತದೆ, ಖುಷಿ ಆಗ್ತದೆ.
1: ಆಮೇಲೆ ಯಾವ್ದೇ ಆಗ್ಲಿ, ನಾನಾಗ್ಲೇ ಹೇಳ್ದಂಗೆ ಪುಟ್ಟಕಂಗೆ, ಯಾವ್ದು ಒಳ್ಳೇದಲ್ಲ, ಯಾವ್ದು ಅತಿಯಾದದ್ದು, ಯಾವ್ದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕತೆ ಹೇಳ್ತೀನಿ ಕೇಳು ಶಾಂತಕ್ಕ.
0: ಹೇಳ್ಪ.
1: ಈ ಯಮದೂತರು ಇರ್ತಾರ ನೋಡು, ಯಮದೂತರು ಹಿಂಗೆ ಅಡ್ಡಾಡ್ತಿದ್ರಂತೆ. ಅಡ್ಡಾಡ್ತಾ ಇದ್ದರು, ಯಾರೋ ಒಬ್ಬನ ಕರ್ಕೊಂಡು ಹೋಗ್ಬಿಟ್ರಂತೆ, ಕರ್ಕೊಂಡು ಹೋಗ್ಬಿಟ್ಟು ಯಮನ್ ಮುಂದೆ ನಿಲ್ಸಿದ್ರಂತೆ. ಅವನು ಒಂದೇ ಪ್ರಶ್ನೆ ಕೇಳಿದ್ನಂತೆ, ಅಲ್ಲ ನಾನು ಏನೂ ತಪ್ಪು ಮಾಡಿಲ್ಲ ಜೀವನದಲ್ಲಿ, ಆಮೇಲೆ ಸಣ್ಣ ವಯಸ್ಸು ಬೇರೆ, ನಾನೇನು ತಪ್ಪು ಮಾಡಿದೆ ಕರ್ಕೊಂಬಂದ್ರಲ್ಲಿ, ಯಾಕೆ ಕರ್ಕೊಂಬಂದ್ರಿ ಅಂತ ಕೇಳೋದಕ್ಕೆ ಯಮದೂತರು ಹೇಳಿದ್ರಂತೆ, ಅದು ಟಾರ್ಗೆಟ್ ಇತ್ತು ಅದಕ್ಕೋಸ್ಕರ ಕರ್ಕೊಂಬಂದ ಅಂತ ಹೇಳ್ಬಿಟ್ಟು
0: ಯಮನ್ಗೆ ಟಾರ್ಗೆಟ್ ಬಂದಿದೆ. ಒಟ್ಟು ಇದು ಟಾರ್ಗೆಟ್ ಯುಗಾಣಯ್ಯ,
1: ಟಾರ್ಗೆಟ್ ಯುಗ ಆಗ್ಬಿಟ್ಟಿದೆ. ಟಾರ್ಗೆಟ್
0: ಹೋಗೋ ಹೊತ್ತಿಗೆ ಇಷ್ಟು ಕೆಲಸ ಆಗ್ಬೇಕು, ಹೋಗೋ ಹೊತ್ತಿಗೆ ಇಷ್ಟು ದುಡಿಮೆ ಆಗ್ಬೇಕು. ಅಯ್ಯೋ ನಡಿಯತ್ತಗೆ, ಈ ಟಾರ್ಗೆಟ್ ಬಂದ್ಮೇಲೆ ಬಿ ಪಿ ಶುಗರ್ ಎಲ್ಲ ಜಾಸ್ತಿ
1: ಜಾಸ್ತಿ. ಹೌದೌದು.
0: ಏ ತಡಿ, ಮೊನ್ನೆ ಒಬ್ರು ಡಾಕ್ಟರ್ ಹೇಳ್ತಾ ಇದ್ರು, ಅದು ಹೇಳ್ಬೇಕು ಅನ್ಕಂಡೆ ನಿನ್ಗೆ, ನಿನ್ ಜೊತೆಗೆ ಅದೇ ಡಿಸ್ಕಷನ್ ಮಾಡೋಣ ಅಂತಾನೆ ಬಂದೆ. ಮರ್ತೋಯ್ತು ನೋಡ, ಏನಂತ ಗೊತ್ತಾ, ತಲೆ ಕೆಲಸ ಕೊಟ್ಟು ಕೊಟ್ಟು ಕೊಟ್ಟು ಈಗಿನ ಒಂದು 20-25 ವರ್ಷದಿಂದ ಇದನ್ನ ಬಹಳ ರಿಸರ್ಚ್ ಮಾಡ್ತಾವ್ರಂತೆ. ತಲೆಗೆ ಕೆಲಸ ಕೊಟ್ಟು ಕೊಟ್ಟು ಕೊಟ್ಟು ಮನುಷ್ಯನ ಮೆದುಳು ದೊಡ್ಡದಾಗ್ತಾ ಇತ್ತಂತೆ. ಅಂದ್ರೆ
1: ಅದು
0: ಇರೋ ಪ್ರಮಾಣಕ್ಕಿಂತ ಈಗ ಬರ್ತಾ ಬರ್ತಾ ಮಕ್ಳು ಈಗೆಲ್ಲ ನೋಡ್ ನಾವು ಮಾತಾಡ್ತಿರ್ತೀವಿ, ಅಯ್ಯೋ ಈ ವಯಸ್ಸಲ್ಲಿ ನಮ್ಗೆ ಇಷ್ಟೆಲ್ಲ ಗೊತ್ತೇ ಇರ್ಲಿಲ್ವಲ್ಲ, ಈಗಿನ ಮಕ್ಳಿಗೆ ಏನೇನೋ ಗೊತ್ತಿರ್ತದೆ ಅಲ್ವಾ. ಮೆದುಳು ದೊಡ್ಡದಾಗ್ತಾ ಇತ್ತಂತೆ, ಹೆರದ್ ಕಮ್ಮಿ ಆಗಿ ಆಗಿ ದೇಹಕ್ಕೆ ಚಟುವಟಿಕೆ ಕಮ್ಮಿ ಆಗಿ ಆಗಿ ಈ ಪೆಲ್ವಿಸ್ ಇರುತ್ತಲ್ಲ ಮಗು ಹೊರಗ್ ಬರೋ ಒಂದು ನಾಳ ಇರುತ್ತಲ್ಲ, ಅದು ಚಿಕ್ಕದಾಗ್ತಾ ಇತ್ತಂತೆ.
1: ಎಂತ ಇಂಟ್ರೆಸ್ಟಿಂಗ್.
0: ಅವು ಸಂಶೋಧನೆ ಮಾಡಿ ಕಂಡುಹಿಡಿದಾರೆ. ಅಂದ್ರೆ ಸಿಸೇರಿಯನ್ ಯಾಕೆ ಜಾಸ್ತಿ ಆಗ್ತಾ ಇತ್ತು ಈಗ ಅಂತೆಲ್ಲ ಕೇಳ್ತಾ ಇದ್ವಲ್ಲ, ಇವೆಲ್ಲ ಹೋಗ್ತಾ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ.
1: ಅಂದ್ರೆ ನಮ್ಮ ಅಭ್ಯಾಸ ನಮ್ಗೆ ಅದು ನಿಂತು ಹೋಗೋದಿಲ್ಲ, ಮುಂದಿನ ತಲೆಮಾರು ಇರ್ತದಲ್ಲ ಅವ್ರಿಗೆ ಟ್ರಾನ್ಸ್‌ಫರ್ ಆಯ್ತದೆ.
0: ಇದು ತಕ್ಷಣ 20-10 ವರ್ಷದಲ್ಲಿ ಆಗೋ ಕೆಲಸ ಅಲ್ಲ, ಇದು ಹಿಂಗೆ ಆಗ್ತಾ ಆಗ್ತಾ ಆಗ್ತಾ ಇನ್ನೊಂದು 100 ವರ್ಷ ಹೋದ್ಮೇಲೆ ಅದ್ರ ಶೇಪೆ ಚೇಂಜ್ ಆಗುವಂತ ಸಾಧ್ಯತೆ ಇರುತ್ತಂತೆ.
1: ಹೌದು.
0: ಈಗ ಅದೇ ಕಣ್ಣದವತ್ ಮಾತಾಡ್ತಿದ್ವಲ್ಲ, ಈ ಮೊಬೈಲ್ ಹಿಂಗ್ ನೋಡ್ ನೋಡ್ ನೋಡಿ ಕತ್ತೆ ಹಿಂಗಾಗತ್ತೆ ಇನ್ಮೇಲೆ. ಅದೇ ಬೆನ್ ಮೂಳೆ, ಈಗ ಜೀನ್ ಅಲ್ಲಿ ಅಲ್ಲದೆಲ್ಲ ಟ್ರಾನ್ಸ್ಫರ್ ಆಗ್ತಲ್ಲಣ್ಣ, ಬೆನ್ ಮೂಳೆನ ಸೊಟ್ಟ ಆಗೋದು, ಆಮೇಲೆ ಈ ಬಿಟ್ಟೆ ನಾನ್ ತಮಾಷೆಗೆ ಹೇಳಿದ್ದದು ಬಿಟ್ಕೊಂಡು ಬಿಟ್ಟಂಗೆ ಇರೋದು
1: ಕಣ್ಣಿಲ್ಲ
0: ಅದು. ಆಮೇಲೆ ಅದೇ ಕೊರೋನಾ ಕಾಲದಲ್ಲಿ ಹಾಕತ್ತಿದ್ವಲ್ಲ ಮಾಸ್ಕ್ ಹಾಕೊಂಡ್ ಹಾಕೊಂಡ್ ಕಿವಿ ಮಡ್ಚ ತರದ್ದು, ಅವೆಲ್ಲ ತಮಾಷೆಗಳಾಯ್ತು. ಹಿಂಗೆ ಇವೆಲ್ಲ ನಡೀತಾ ಇದ್ದಾವಂತ.
1: ಅದು ಅಭ್ಯಾಸ ಶಾಂತಕ್ಕ. ಅಭ್ಯಾಸ ಅಂತ ಅಂದ್ರೆ ಈಗ ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ. ನಾವು ಮನೆಯಲ್ಲಿ ಹೆಂಗಿರ್ತೀವೋ ನಮ್ಮ ಮಕ್ಳು ಹಂಗಿರ್ತಾರೆ. ನಾವ್ ಏನ್ ಮಾಡ್ತೀವೋ ಅದ್
0: ಮಾಡ್ತಾರೆ.
1: ಹಂಗೆ ಅದು ಪೂರ್ತಿ ಜೀವನ ಪರ್ಯಂತ ಅಥವಾ ವಂಶ ಪಾರಂಪರ್ಯವಾಗಿ ಅದೇ ತರ ಆಕೃತಿನಲ್ಲಾಗ್ಬಹುದು, ನಮ್ಮ ಆಚರಣೆನಲ್ಲಾಗ್ಬಹುದು, ಅವೇ ಬರ್ತವೆ.
0: ಈಗ ನೋಡೀಗ ನಾನು ಫಸ್ಟ್ ಹೇಳಿದ್ನಲ್ವಾ ನಿನಗೆ, ಹಿರಿಯರನ್ನ ದೌರ್ಜನ್ಯ ಮಾಡಬೇಡಿ ಅಂತ ಹೇಳಕ್ ಒಂದ್ ದಿನ ಇದೆ ಅಂತ. ಈಗ ನಾವು ನಮ್ಮ ಹಿರಿಯರನ್ನ ಹೆಂಗ್ ನೋಡ್ಕೊಂತಿದೀವಿ ಅದನ್ನ ನಮ್ಮ ಮಕ್ಳು ಗಮನಿಸ್ತಾ ಇರ್ತವೆ. ಈಗ ನಾವು ಅಜ್ಜ ಅಜ್ಜಿರಾದಾಗ ಅವು ನಮ್ಮನ್ನ ಹಂಗೆ ನೋಡ್ಕೊತವೆ. ನೀವ್ ಚೆನ್ನಾಗಿ ನೋಡ್ಕೊಂಡ್ರೆ ಓಕೆ, ನಮ್ಮ ಅಜ್ಜಿ ತಾತನು ಹಿಂಗಿದ್ರು ಅಂತ ನೋಡ್ಕೊತೇವೆ. ಇಲ್ಲಾಂದ್ರೆ ಅವ್ರು ನಾವೇನಾರು ಹೆಚ್ಚಿಗೆ ಹೇಳಕ್ ಹೋದ್ರೆ ಕೇಳ್ತಾರೆ, ನೀನೆಲ್ಲ ಅಜ್ಜಿ ತಾತನ ನೋಡ್ಕೊಂಡೆ ಅಂತ.
1: ಅವಾಗ ಕೇಳಿದಾಗ ಉತ್ತರ ಹೇಳಕ್ ಉತ್ತರನೇ ಇರಕ್ಕಿಲ್ಲ ನಮ್ತವ.
0: ಮೊನ್ನೆ ನಾನು ಎಲ್ಲೋ ಓದ್ತಾ ನೋಡ್ದೆ, ಒಬ್ರು ಬಹಳ ದೊಡ್ಡ ಲೇಖಕಿ, ಅವರು 3 ಜನ ಮಕ್ಕಳು ಆದ್ರೂ ಹೋಗ್ಬಿಟ್ಟು ಅವರು ವೃದ್ಧಾಶ್ರಮದಲ್ಲಿ. ಯಾಕಂದ್ರೆ ಅವರು ಹೇಳಿದ್ರು, ಇಲ್ಲ ಮಗಳಿಗೂ ಅವಳದೇ ಫ್ಯಾಮಿಲಿ ಕಟ್ಕೊಳ್ಳೋ ದಾವಂತದಲ್ಲಿದ್ದಾಳೆ, ಹಂಗಾಗಿ ಆಕೆಗೆ ತೊಂದರೆ ಕೊಡಕ್ಕಾಗಲ್ಲ. ಇನ್ನ ನನ್ನ ಇಬ್ರು ಗಂಡ್ಮಕ್ಳು ಅವರು ಫ್ಯಾಮಿಲಿ ಕಟ್ಟಬೇಕು, ಅವರು ಆ ದಾವಂತದಲ್ಲಿರ್ತಾರೆ, ನನಗೆ ಅವರು ಒಂದ್ ದಿವಸ ಏನಾರು ವ್ಯತ್ಯಾಸ ಮಾಡಿದ್ರೆ ನಾನು ನೋಡ್ಕೊತಾ ಇಲ್ಲ ಅಂತ ಅನಿಸ್ಬೋದು ನನಗೆ, ಹಂಗಾಗಿ ಅವ್ರಿಗೆ ತೊಂದರೆನೆ ಕೊಡೋದ್ ಬೇಡ ಹಂಗಂತ ನಾನು ಯಾರ ಜೊತೆ ಮುನ್ಸ್ಕೊಂಡಿಲ್ಲ, ದಿನ ಫೋನ್ ಮಾಡ್ತೀನಿ ಅವ್ರಿಗೆ, ಅವರು ನಂಗೆ ದಿನ ಫೋನ್ ಮಾಡ್ತಾರೆ, ಹಬ್ಬ ಹುಣ್ಣಿಮೆ ಇದ್ದಾಗ ಬಂದು ಕರ್ಕೊ ಹೋಗ್ತಾರೆ, ಆದ್ಮೇಲೆ ನಾನು ಕರ್ಕೊಂಡೋಗಿ ಬಿಟ್ರಪ್ಪ ನನ್ನ ಅಲ್ಲೇ ಚೆನ್ನಾಗೈತೆ ಅಂತೀನಿ, ಅವಾಗ ಅವ್ರು ಕರ್ಕೊ ಬಂದ್ ಬಿಡ್ತಾರೆ. ಹಿಂಗೂ ಹೇಳಿದ್ರು ಅವರು, ಹಿಂಗೂ ಹೆಲ್ದಿ ಆಗಿನೇ ಇರ್ಬೋದು, ಅಥವಾ ಮುನಿಸ್ಕೊಂಡು ಮಕ್ಳ ಜೊತೆಗೆ ನಾನು ಯಾಕಿರ್ಲಿ ಅಂತಾನು ಹಂಗೂ ಹೋಗಿರ್ತಾರೆ ಕೆಲವರು. ಇನ್ನ ಕೆಲವರು ಮನೇಲಿ ನೋಡ್ಕೊಳಕ್ಕೆಲ್ಲ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹೋಗಿರ್ತಾರೆ. ಇವೆಲ್ಲ ಕೇಳಿದಾಗ ನನ್ಗೆ ಇದು ಸರಿಯೋ ತಪ್ಪ ಅನ್ನೋದು ಡಿಸೈಡ್ ಮಾಡೋದೇ ಕಷ್ಟ.
1: ಸರಿಯೋ ತಪ್ಪ ಅನ್ನೋದಕ್ಕಿಂತ ಯಶಾಂತಕ್ಕ ಒಂದ್ ಸಣ್ಣದೊಂದೇ ಉದಾಹರಣೆ ಹೇಳ್ತೀನಿ ನಿಮಗೆ, ಆಯ್ತಾ? ಈಗ ಕುಟುಂಬ ಅನ್ನೋದೇನು ಹೊಸ್ತಲ್ಲ, ನಿನ್ನೆ ಮೊನ್ನೆ ಕಳೆದ ವರ್ಷದಲ್ಲೋ ಈ ವರ್ಷ ಬಂದಿರೋ ಅಂತ ಒಂದ್ ಸಂಸ್ಥೆ ಏನಲ್ಲ, ಇದು ತಲತಲಾಂತರದಿಂದಲೂ
0: ಬಂದಿರೋದು.
1: ಸಾವಿರಾರು ವರ್ಷ ಅವರೆಲ್ಲ ಹಂಗೆ ಮಾಡಿದ್ರ, ಅಪ್ಪ ಅವನ್ ಬಿಟ್ಬಿಟ್ಟು ನಾನು ಕುಟುಂಬ ಕಟ್ಕೋತೀನಿ ಅಂತ ಅನ್ಕೊಂಡು ಹೋಗಿದ್ರ? ಇಲ್ಲ ಅಲ್ವಾ. ಹಂಗಾಗಿ ನಮ್ಮ ಅಪ್ಪ ಅವನ್ನ ನಾವೇ ನೋಡ್ಕೋಬೇಕು, ಬೇರೆಯವ್ರ ಯಾಕೆ ನೋಡ್ಕೋಬೇಕು, ಅಥವಾ ಬೇರೆಯವ್ರು ನೋಡ್ಕೊಳ್ಳಿ ಅಂತ ನಾವ್ಯಾಕೆ ಬಯಸ್ಬೇಕು?
0: ಈಗ ಬೇರೆ ದೇಶ ಸೇರ್ಕೊಬಿಡ್ತಾರಲ್ಲ ಮಕ್ಕಳು, ಒಂದೇ ಮಕ್ಕಳು ಎರಡೇ ಮಕ್ಕಳು ಇರೋರೆಲ್ಲ ಬೇರೆ ದೇಶದಲ್ಲಿ ಇರ್ತಾರೆ, ಅವಾಗ ಇವರು ಇಲ್ಲಿ ಇನ್ಸೆಕ್ಯೂರಿಟಿನಲ್ಲಿ ಇರೋದಕ್ಕಿಂತ ಆತರ ಯಾರು ನೋಡ್ಕೊಳ್ಳೋರಿದ್ರೆ ಒಳ್ಳೇದಲ್ಲ.
1: ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ಅನಿವಾರ್ಯತೆ ಇದ್ದಾಗ ಇರ್ಲಿ. ನಾನು ಇಲ್ಲೇ ಇದ್ಕೊಂಡು ಇದ್ಕೊಂಡು ನಮ್ಮ ಅಪ್ಪ ಅಮ್ಮ ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಸೇರ್ಸೋದು ಅಂತ ಅಂದ್ರೆ ಅದು
0: ಅದೆಲ್ಲ ಭಾರಿ ಬೇಜಾರಾಗುತ್ತೆ.
1: ಬೇಜಾರಾಗುತ್ತೆ. ಆಮೇಲೆ ಯಾರು ಏನೇ ನೋಡ್ಕೋಬಹುದು ಶಾಂತಕ್ಕ, ಏನೇ ನಮಗೆ ಬೇಕಾಗಿರೋದ್ ಏನೇ ತಂದ್ಕೊಡ್ಬೋದು. ಮಕ್ಕಳ ಮುಖ ನೋಡಿದಾಗ ಅಪ್ಪ ಅಮ್ಮಗೆ ಒಂದು ನಗು ಮೂಡುತ್ತಲ್ಲ, ಅದನ್ನ ಎಷ್ಟು ಕೋಟಿ ಕೊಟ್ಟರು ತರಕ್ಕಾಗದಿಲ್ಲ. ಆ ಒಂದು ಸಂತಸ ಸಂಭ್ರಮ ಇರ್ತದಲ್ಲ, ಅದನ್ನ ಬೇರೆ ಯಾರಿಂದಲೂ ಕೂಡ ತರ್ಲಿಕ್ಕೆ ಸಾಧ್ಯನೇ ಇಲ್ಲ.
0: ಬರಕ್ ಸಾಧ್ಯನೇ ಇಲ್ಲ, ನಡಿಬೇಕಲ್ಲ, ಬದುಕ್ ನಡಿಬೇಕಲ್ಲ ಅನ್ನೋದಕ್ಕೆ ಇದೆಲ್ಲ ಅನ್ಸುತ್ತೆ. ಹಿಂಗೇ ನಡೀತಾ ಇರ್ತದೆ
1: ಅಣ್ಣ ಇರುತ್ತೆ ಅದೆಲ್ಲ. ಇವತ್ತು ವರ್ಲ್ಡ್ ಫುಡ್ ಸೇಫ್ಟಿ ಡೇ, ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅಂತ ಹೇಳಿ
0: ನನ್ನನ್ನು ಸೇಫ್ಟಿ ಮಾಡಿ ನೀನು.
1: ಅಲ್ಲ ಅಲ್ಲ, ನಾವು ಸೇಫ್ಟಿ ಆಗಿರ್ಬೇಕು ಅಂದ್ರೆ ನೀನು ಯಾರು ಕೊಡ್ಬೇಕೀಗ.
0: ದೇವ್ರ ನನ್ಗೆ ಬಂತಲ್ಲವ ಇದು. ಆಯ್ತು ನಡಿ, ಹಂಗಾರೆ ತಟ್ಟೆ ಇಡ್ಲಿ ಮತ್ತೆ ಒಳ್ಳೆ ಮಟನ್ ಸಾಂಬಾರ್.
1: ಓಹೋ, ಬೆಣ್ಣೆ
0: ಬೆಣ್ಣೆ ಹಾಕತಿಯಾ?
1: ತಟ್ಟೆ ಇಡ್ಲಿ ಆದ್ಮೇಲೆ ಇರ್ಬೇಕು ಅದು.
0: ನೀನ್
1: ಹಾಕೊಂಡ್ ತಿಂದ್ ನೋಡು ಒಂದ್ಸರಿಯ.
0: ಹಂಗಂತೀಯ? ನಡಿಯಪ್ಪ ಬೇಡ, ಈಗಾಗ್ಲೇ ದಪ್ಪ ಆಗಿರೋದು ಜಾಸ್ತಿ ಆಯ್ತು, ಬೆಣ್ಣೆ ಗಿಣ್ಣೆ ಕೊಡೋದಿಲ್ಲ.
1: ಆಯ್ತು ನಡ್ರಿ.

0: ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಇವರಿಗೆ ಮೂಡಿಬಂತು. ಭಾಗವಹಿಸಿದ್ದವರು ಸುಜಾತಾ ಎಫ್ ತಳ್ವಾರ್, ಅರಕಲಗೂಡು ವಿ ಮಧುಸೂದನ್ ಹಾಗೂ ಲಿಖಿತಾ ಎಂಪಿ.
1: ಆಕಾಶವಾಣಿ ಆತ್ಮೀಯ ಕೇಳುಗರೆ, ವಿಶ್ವ ಆಹಾರ ಸುರಕ್ಷತಾ ದಿವಸ 2026 ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವ ಈ ಕುರಿತಂತೆ ಹೊಳೆನರಸೀಪುರದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೋಡು ಅವರೊಂದಿಗೆ ಸಂವಾದ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್.
2: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿವಸದ ಸಂದರ್ಭದಲ್ಲಿ ಆಹಾರ ಸುರಕ್ಷತೆಯ ಮಹತ್ವವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಆಹಾರ ಸುರಕ್ಷತೆ ಅಂತ ಅಂದರೆ ಏನು, ಆಹಾರ ಸುರಕ್ಷತೆ ನಮಗೆ ಯಾಕೆ ಬೇಕು, ಅದರ ಮಹತ್ವ ಏನು, ಆಹಾರ ಸುರಕ್ಷತೆಯನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬಹುದು ನಮ್ಮ ಬದುಕಿನಲ್ಲಿ ಅನ್ನುವಂಥ ವಿಚಾರಗಳನ್ನು ಮಾತನಾಡ್ತಾ ಇದ್ದೇವೆ. ಇವತ್ತು ಆಹಾರದ ಬಗ್ಗೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಯಾಕೆ ಅಂತ ಹೇಳಿದರೆ, ನಾವು ಸೇವನೆ ಮಾಡುವಂತಹ ಆಹಾರ ಏನಿದೆಯೋ ಅದು ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮವನ್ನು ಉಂಟು ಮಾಡುತ್ತೆ. ಇವತ್ತು ಹೆಚ್ಚು ಹೆಚ್ಚು ಜನರ ಆರೋಗ್ಯ ಚೆನ್ನಾಗಿ ಇಲ್ಲದ ಕಾರಣಕ್ಕಾಗಿ ಆಹಾರದ ಬಗ್ಗೆ ಇವತ್ತು ಹೆಚ್ಚು ಜನ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಏನು ಅಂತ ಹೇಳಿದರೆ, ಆಹಾರ ಸುರಕ್ಷತೆಯನ್ನು ಪರಿಪಾಲನೆಯನ್ನು ಮಾಡ್ದೇ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಆಹಾರ ಸುರಕ್ಷತೆ ನಮಗೆ ಎಷ್ಟರ ಮಟ್ಟಿಗೆ ಬೇಕು, ಯಾಕೆ ಬೇಕು ಅನ್ನುವುದನ್ನು ಕುರಿತು ಅರಿವು ಮೂಡಿಸುವ ಕಾರಣದಿಂದಾಗಿ ವಿಶ್ವದಾದ್ಯಂತ ಆಹಾರ ಸುರಕ್ಷತಾ ದಿವಸವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಈ ಸಾಲಿನಲ್ಲಿ ಯಾವತ್ತು ಆಹಾರ ಸುರಕ್ಷತಾ ದಿವಸವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ, ಅದರ ಮಹತ್ವ ಏನು ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹೊಳೆನರಸೀಪುರದಲ್ಲಿ ಇರುವ ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಫಕೀರಮ್ಮ ಪಿ ಮುರಗೋಡವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಸರ್.
2: ಆಹಾರ ಸುರಕ್ಷತೆ ಅಂತ ಅಂದರೆ ಏನು ಮೇಡಮ್?
3: ಮೊದಲಿಗೆ ನಾವು ಆಹಾರ ಎಂದ್ರೇನು ಅಂತ ತಿಳ್ಕೋಬೇಕು. ಆಹಾರ ಅಂದರೆ ಯಾವುದೇ ಒಂದು, ಅದು ಫಿಸಿಕಲ್ ಫಾರ್ಮಲ್ಲಿ ಆಗಿರಬಹುದು ಅಥವಾ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಆಗಿರಬಹುದು ಅಥವಾ ಒಂದು ಇನ್ ಬಿಟ್ವೀನ್ ಸೆಮಿ ಸಾಲಿಡ್ ಮತ್ತೆ ಸೆಮಿ ಲಿಕ್ವಿಡ್ ಆಹಾರ, ಅದು ಒಂದು ಒಂದು ವಸ್ತು ಆಗಿರಬಹುದು, ದ್ರವ ರೂಪದ್ದಾಗಿರಬಹುದು. ಇಂತಹ ಆಹಾರ ನಮ್ಮ ದೇಹಕ್ಕೆ ಯಾವಾಗ ಪೋಷಣೆಯನ್ನ ಕೊಡುತ್ತಲ್ವಾ ಅದನ್ನ ಆಹಾರ ಅಂತ ಹೇಳ್ತೀವಿ. ಇನ್ನ ಆಹಾರ ಸುರಕ್ಷತೆ ಅಂತ ಅಂದ್ರೆ, ಈ ಒಂದು ಆಹಾರ ದಿನನಿತ್ಯ ಸೇವಿಸಿದಾಗ ನಮಗೆ ಅದು ಪೋಷಣೆಯನ್ನ ಕೊಡಬೇಕು. ಆದ್ರೆ ಅದು ಪೋಷಣೆಯನ್ನು ಕೊಡದೆ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡಿದ್ರೆ, ಅನಾರೋಗ್ಯವನ್ನ ಉಂಟು ಮಾಡುವಂತಹ ಒಂದು ಪದಾರ್ಥ ಅದಾಗಿದ್ರೆ ಅದನ್ನ ನಾವು ಕಲುಷಿತ ಆಹಾರ ಅಥವಾ ಅನಾರೋಗ್ಯವನ್ನ ಉಂಟು ಮಾಡುವಂತಹ ಒಂದು ಆಹಾರ ಆಗಿರುತ್ತೆ. ಅದರ ವಿರುದ್ಧವಾಗಿ ನಾವು ಏನೆಲ್ಲ ಮಾಡ್ತೀವೋ ಅದನ್ನ ನಾವು ಫುಡ್ ಸೇಫ್ಟಿ ಅಂತ ಹೇಳ್ತೀವಿ.
2: ಈ ಫುಡ್ ಸೇಫ್ಟಿ ಅಥವಾ ಆಹಾರ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಆಹಾರ ಸುರಕ್ಷತಾ ದಿವಸ ಅಂತ ಹೇಳಿ ವಿಶ್ವದಾದ್ಯಂತ ಆಚರಣೆಯನ್ನ ಮಾಡಲಾಗುತ್ತೆ. ಆಹಾರ ಸುರಕ್ಷತಾ ದಿವಸ ಅಂತ ಅಂದ್ರೆ ಏನು, ಇದನ್ನ ಯಾವಾಗ ಆಚರಣೆಯನ್ನ ಮಾಡಲಾಗುತ್ತೆ?
3: ಈ ಆಹಾರ ಸುರಕ್ಷತಾ ದಿನವನ್ನ ನಾವು ವಿಶ್ವದಾದ್ಯಂತ June 7 ನಾವು ಆಹಾರ ಸುರಕ್ಷತಾ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಆಹಾರ ಸುರಕ್ಷತಾ ದಿನ ಅಂದ್ರೆ, ಇವತ್ತಿನ ದಿನ ನಾವು ಸಾಕಷ್ಟು ಆಹಾರಗಳನ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿದಂಥದ್ದು, ಸಂಸ್ಕರಣೆ ಮಾಡಿದಂಥ ಆಹಾರಗಳನ್ನು, ಹಾಗೆ ಪ್ರಿಸರ್ವೇಷನ್ ಅಂದರೆ ಸುಮಾರು ದಿನಗಳ ಕಾಲ ಆಹಾರವನ್ನು ಹಾಗೆ ಬಾಳಿಕೆ ಬರೋ ತರಹ ಇಟ್ಟು ಅವುಗಳನ್ನು ಒಂದಿಷ್ಟು ದಿನಗಳ ಕಾಲ ಶೇಖರಣೆ ಮಾಡಿ ನಂತರ ಆಹಾರವನ್ನು ಬಳಸ್ತೀವಿ. ಸೊ ಆ ಎಲ್ಲ ಆಹಾರ ಪದಾರ್ಥಗಳನ್ನು ಈ ಸಂಸ್ಕರಣಾ ದಿನ ಬಗ್ಗೆ ಅರಿವು ಮೂಡಿಸುವಂಥದ್ದಾಗಿರಬಹುದು, ಪ್ರಿಸರ್ವೇಷನ್ ಬಗ್ಗೆ ಅರಿವು ಮೂಡಿಸುವಂತಹ ಒಂದು, ಮತ್ತು ಹಾಗೆ ಆಹಾರದ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವಂತಹ ದಿನವನ್ನು ನಾವು ಆಹಾರ ಸುರಕ್ಷತಾ ದಿನವಂತ ಹೇಳ್ತೀವಿ.
2: ಯಾವತ್ತು ಆಹಾರ ಸುರಕ್ಷತಾ ದಿವಸವನ್ನು ಆಚರಣೆ ಮಾಡಲಾಗುತ್ತೆ?
3: ಆಹಾರ ಸುರಕ್ಷತಾ ದಿನವನ್ನು ನಾವು ಪ್ರತಿ ವರ್ಷ ಜೂನ್ 7ರಂದು ನಾವು ಈ ಆಹಾರ ಸುರಕ್ಷತಾ ದಿನವನ್ನು ಎಲ್ಲ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ, ವಿಶ್ವದ ಹಲವಾರು ಸಹಕಾರಿ ಪ್ರತಿಯೊಂದು ಖಾಸಗಿ ಇಲಾಖೆಗಳಲ್ಲೂ ಮತ್ತು ಸಮುದಾಯದಲ್ಲೂ ಕೂಡ ಜಾಗೃತಿ ಮೂಡಿಸೋದಕ್ಕಾಗಿ ಈ ಆಹಾರ ದಿನವನ್ನು ಜೂನ್ 7ರಂದು ನಾವು ಆಚರಿಸ್ತೀವಿ.
2: ಈ ಆಹಾರ ಸುರಕ್ಷತಾ ದಿವಸದ ಆಚರಣೆ, ಇದರ ಹಿನ್ನೆಲೆ ಏನು ಮತ್ತು ಯಾವಾಗ ಇದು ಪ್ರಾರಂಭ ಆಯಿತು, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ.
3: ನಮ್ಮ ದಿನನಿತ್ಯದ ಒಂದು ದಿನಚರಿ ಅಥವಾ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಲ್ವಾ, ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಮೊದಲಿನದಕ್ಕೆ ಕಂಪೇರ್ ಮಾಡಿದ್ರೆ. ಪ್ರತಿದಿನ ನಮ್ಮ ಬೆಳಿಗ್ಗೆ ಎದ್ದು ಒಂದು ನಾವು ದಿನವನ್ನು ಹೇಗೆ ಪ್ರಾರಂಭ ಮಾಡ್ತೀವಿ ಅದರ ಮೇಲೆ ನಮ್ಮ ದಿನದ ಒಂದು ಪೂರ್ತಿ ನೆಲೆಗಟ್ಟು ನಿಂತಿರುತ್ತೆ ಅಂತ ಹೇಳ್ಬೋದು. ಅದು ಪ್ರಾರಂಭ ಆಗುವುದೇ ಆಹಾರದಿಂದನೇ. ಅದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಹಿಡಿದು ರಾತ್ರಿ ಹಾಲು ಕುಡಿದು ಮಲಗೋವರೆಗೂ ಕೂಡ ಈ ಇನ್ ಬಿಟ್ವೀನಲ್ಲಿ ಏನು ಬರುತ್ತೆ, ಬ್ರೇಕ್ಫಾಸ್ಟ್, ಲಂಚ್, ಬ್ರಂಚ್ ಮತ್ತು ಡಿನ್ನರ್, ಸ್ನ್ಯಾಕ್ಸ್, ಇದು ಎಲ್ಲದರಲ್ಲೂ ಕೂಡ ನಮ್ಮ ಒಂದು ಪದ್ಧತಿಯ ಮೇಲೆ ನಮ್ಮ ದಿನದ ಕೆಲಸಗಳು ಸಾಗ್ತಾ ಹೋಗುತ್ತೆ. ಈ ಆಹಾರ ಯಾವಾಗ ಕಲುಷಿತ ಆಗುತ್ತೋ, ಯಾವಾಗ ಅನಾರೋಗ್ಯವನ್ನು ಉಂಟು ಮಾಡುತ್ತೋ ಆವಾಗ ಅದು ದುಷ್ಪರಿಣಾಮವನ್ನು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನು ತಡಿಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ ಹೇಳ್ತೀವಲ್ಲ, ಇವರು December 20, 2018 ಈ ಒಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಬೇಕು ಅಂತ ಒಂದು ನಮ್ಮ ವಿಶ್ವಸಂಸ್ಥೆ ನಿರ್ಧಾರ ಮಾಡಿತು. ಯಾಕೆ ಈ ಆಹಾರ ದಿನವನ್ನು ಆಚರಿಸಬೇಕು ಅಂತ ಅಂದರೆ, ನಾನು ಏನು ಹೇಳಿದೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಪ್ರತಿಯೊಂದು ಕಾರ್ಯವೂ ಆಹಾರದ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಮತ್ತು ಅದ್ರ ಮೇಲೇ ನಮ್ಮ ಕೆಲಸದ ಪರಿಣಾಮನೂ ಬೀರುತ್ತೆ. ಹಾಗಾಗಿ ಒಂದು ಸುಭದ್ರವಾದಂತಹ ಆರೋಗ್ಯಕರವಾದಂಥ ಆಹಾರವನ್ನು ನಾವು ತಿನ್ನಬೇಕಾಗುತ್ತೆ. ಹಾಗಾಗಿ ಈ ವಿಶ್ವಸಂಸ್ಥೆ ಏನು ಮಾಡಿದೆ, ಕಲುಷಿತ ಆಹಾರದಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮನೂ ಬೀರುತ್ತೆ, ಹಾಗೆ ನಮ್ಮ ಆರ್ಥಿಕತೆಯ ಮೇಲೂ ಕೂಡ ಸಾಕಷ್ಟು ದುಷ್ಪರಿಣಾಮ ಆಗೋದ್ರಿಂದ ಈ ವಿಶ್ವ ಸಂಸ್ಥೆ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಬೇಕು ಅಂತ ಹೇಳಿ ಜಂಟಿಯಾಗಿ FAO ಮತ್ತು WHO ನಿರ್ಧಾರ ಮಾಡಿ June 7ರಂದು ಆಹಾರ ಸುರಕ್ಷತಾ ದಿನವನ್ನು ಆಚರಿಸಿ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಒಂದು ಅರಿವನ್ನು, ಜಾಗೃತಿಯನ್ನು ಮೂಡಿಸಬೇಕೆಂದು ನಿರ್ಧಾರ ಮಾಡುತ್ತೆ.
2: ಅಂತಂದರೆ ಆರೋಗ್ಯಕರವಾದಂತಹ ಮತ್ತು ನಮ್ಮ ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಆಹಾರ ಸುರಕ್ಷತಾ ದಿವಸವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇನ್ನು ಯಾವುದೇ ದಿವಸ ಇರಲಿ, ನಮ್ಮ ಕಾಲಮಾನಕ್ಕೆ, ಈಗಿನ ಕಾಲಮಾನಕ್ಕೆ ತಕ್ಕದಾಗಿ ಮತ್ತು ಈಗಿನ ಚಟುವಟಿಕೆಗಳು ಅಥವಾ ವಿದ್ಯಮಾನಗಳೇನಿದ್ದಾವೋ ಅವುಗಳಿಗೆ ಪೂರಕವಾಗಿ ಈ ದಿವಸದ ಜೊತೆಗೆ ಒಂದು ಧ್ಯೇಯವಾಕ್ಯವನ್ನು ಕೂಡ ನೀಡಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಧ್ಯೇಯವಾಕ್ಯವನ್ನು ಬದಲಾವಣೆಯನ್ನು ಮಾಡಲಾಗುತ್ತೆ. ಈ ವರ್ಷದ ಆಹಾರ ಸುರಕ್ಷತಾ ದಿವಸದ ಧ್ಯೇಯವಾಕ್ಯ ಏನು?
3: ಈ June 7ರಂದು ನಾವು ಏನು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸ್ತೀವೋ, ಇದು December 20, 2018 ಸತತವಾಗಿ ನಡೆದುಕೊಂಡು ಬರ್ತಾನೆ ಇದೆ. ಯಾವಾಗ ಸ್ಟಾರ್ಟ್ ಮಾಡಿದ್ರು ಪ್ರತಿ ವರ್ಷನೂ ಒಂದೊಂದು ಥೀಮ್ ಕೊಡ್ತಾರೆ. ಹಾಗೆ ಈ ವರ್ಷದ 2026-27 ಸಾಲಿನಲ್ಲಿ ವಿಶ್ವ ಆಹಾರ ದಿನದ ಅಂಗವಾಗಿ ಒಂದು ಥೀಮ್ ಇದೆ. ಅದೇನಂದ್ರೆ, ಭಾರದಿಂದ ಪರಿಹಾರದೆಡೆಗೆ ಎಲ್ಲೆಡೆ ಸುರಕ್ಷತೆ ಆಹಾರ, ಅಂದ್ರೆ ಬರ್ಡನ್ ಟು ಸೊಲ್ಯೂಷನ್ಸ್, ಸೇಫ್ ಫುಡ್ ಎವ್ರಿವೇರ್ ಅಂತ. ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಆಹಾರವನ್ನ ಲೈಟ್ ಆಗಿ ಮಾಡಿಕೊಂಡು ಅದನ್ನ ನಮಗೆ ಮೆಡಿಸಿನ್ಸ್ ಆಗಿ ಬಳಸ್ಕೋಬೇಕಾಗಿತ್ತು. ನಮ್ಮ ಹಿಂದಿನ ಕಾಲದಲ್ಲಿ ಹಿಪ್ಪೊಕ್ರೆಟಿಸ್ ಅವರೆಲ್ಲ ಹೇಳಿದ ಹಾಗೆ ಏನಂದ್ರೆ, ನಮ್ಮ ಆಹಾರ ಏನಾಗಬೇಕು, ಮೆಡಿಸಿನ್ ಆಗಬೇಕು ಮತ್ತು ಮೆಡಿಸಿನ್ ಆಹಾರ ಆಗಬೇಕು ಅನ್ನುವಂಥ ಒಂದು ಅಡುಗೆ ಮನೆಯ ಔಷಧಾಲಯ ಅನ್ನುವಂಥ ಒಂದು ವಾಕ್ಯ ಇತ್ತು. ಆದರೆ ಈಗಿನ ದಿನಮಾನಗಳಲ್ಲಿ ಅದು ವಿರುದ್ಧವಾಗಿ ನಡೀತಾ ಇದೆ. ಹಾಗಾಗಿ ಆಹಾರ ಇವತ್ತು ನಮಗೆ ಬರ್ಡನ್ ಆಗಿದೆ ಅಥವಾ ಭಾರವಾಗಿದೆ. ಅದಕ್ಕೆ ನಾವು ಇದನ್ನು ಲೈಟ್ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೆ ಏನು ಪರಿಹಾರವನ್ನಾಗಿ ಮಾಡ್ಕೋಬೇಕು, ಈ ಪರಿಹಾರದಿಂದಾಗಿ ನಮ್ಮ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸೇಫ್ ಆದಂತಹ ಒಂದು ಸುರಕ್ಷಿತವಾದಂತಹ ಆಹಾರ ಪ್ರತಿಯೊಬ್ಬರಿಗೂ ಪ್ರತಿ ಮನೆಯಲ್ಲೂ ಎಲ್ಲೆಡೆಗೂ ಸಿಗುವಂತಾಗಬೇಕು ಅನ್ನುವಂಥ ಒಂದು ಧ್ಯೇಯವಾಕ್ಯ ಈ ವರ್ಷದ್ದಾಗಿದೆ ಸರ್. 2026ರಲ್ಲಿ ಇದು ಹೆಚ್ಚಿಗೆ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಇವತ್ತು ನಾವು ನಮ್ಮ ದಿನನಿತ್ಯ ಅಂದ್ರೆ ಸಾಕಷ್ಟು ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಕೂತ್ಕೊಂಡು ವರ್ಕ್ ಮಾಡುವಂತಹ ಒಂದು ಪ್ರತಿನಿತ್ಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಮತ್ತೆ ಇವಾಗ ಆ ಪ್ರವೃತ್ತಿನೇ ನಿರಂತರವಾಗಿ ಎಲ್ಲಾ ಫೀಲ್ಡ್ ಅಲ್ಲೂ ನಾವು ಅಬ್ಸರ್ವ್ ಮಾಡ್ತೀವಿ. ಈಗ ವೈಟ್ ಕಾಲರ್ ಜಾಬ್ಸ್ ಇರ್ಬೋದು, ಡಾಕ್ಟರ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ವಿದ್ಯಾರ್ಥಿನಿಯರು, ಇವ್ರು ಎಲ್ಲರಲ್ಲೂ ನಾವು ಈ ಒಂದು ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನ ನೋಡ್ತೀವಿ. ಹೆವಿ ವರ್ಕರ್ಸ್ ಕಡಿಮೆ ಆಗಿದ್ದಾರೆ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ. ಹಾಗಾಗಿ ನಮ್ಮ ಆಹಾರನೇ ನಮಗೆ ಇವತ್ತು ಭಾರ ಆಗಿದೆ. ಯಾಕಂದ್ರೆ ನಾವು ಅದನ್ನ ಖರ್ಚು ಮಾಡ್ತಾ ಇಲ್ಲ, ಬರೀ ಇಂಟೇಕ್ ಜಾಸ್ತಿ ಆಗಿರೋದ್ರಿಂದ ದೇಹದಲ್ಲಿ ಇದು ಬ್ಯಾಲೆನ್ಸ್ ಅಥವಾ ಸಮತೋಲನ ತಪ್ಪಿ ನಮಗೆ ಸಾಕಷ್ಟು ರೋಗಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಆ ರೋಗಗಳಾದಂತಹ ಡಯಾಬಿಟಿಸ್ ಮೆಲಿಟಸ್ ಅನ್ನುವಂತಹ ಒಂದು ಮಧುಮೇಹ ರೋಗವನ್ನು ನಾವು ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ವ್ಯಕ್ತಿಯನ್ನು ನೋಡಬಹುದಾಗಿದೆ. ಹಾಗೆ ಒಬೆಸಿಟಿ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಸ್ಥೂಲಕಾಯ ಅಂತ ಹೇಳ್ತೀವಿ, ಈ ಸ್ಥೂಲಕಾಯದಿಂದ ಸಾಕಷ್ಟು ರೋಗಗಳು ನಮ್ಮ ದೇಹದಲ್ಲಿನೇ ಅವು ಮನೆ ಮಾಡಿಕೊಳ್ತವೆ. ಇದರಿಂದ ಮತ್ತೆ ಬೇರೆ ರೋಗಗಳಿಗೆ ಈ ಒಂದು ಡಯಾಬಿಟಿಸ್ ಮತ್ತು ಒಬೆಸಿಟಿ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ನಮ್ಮ ಮನೆಯಲ್ಲೇ ಇರುವಂತಹ ಸ್ಪೈಸಸ್ ಅಂತ ಏನು ಹೇಳ್ತೀವಿ, ಏಲಕ್ಕಿ, ಲವಂಗ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಇವುಗಳಲ್ಲೆಲ್ಲ ಔಷಧೀಯ ಗುಣಗಳಿದೆ. ನಮ್ಮ ತೋಟದಲ್ಲೇ ಸಿಗುವಂಥ ತುಳಸಿ ಆಗಿರಬಹುದು, ಆಮೇಲೆ ಬಿಲ್ಪತ್ರೆ ಇವುಗಳಾಗಿರಬಹುದು ಅಥವಾ ಸಾಕಷ್ಟು ಇದೆ, ಆಮೇಲೆ ಒಂದೆಲಗ ಆಗಿರಬಹುದು, ಇವೆಲ್ಲವೂ ಏನಂತಂದರೆ ಔಷಧೀಯ ಗುಣಗಳನ್ನು ಹೊಂದಿರುವಂಥ ಒಂದು ನಮ್ಮ ಎಲ್ಲ ಹಸಿರು ತರಕಾರಿಗಳಾಗಿರಬಹುದು. ಸಬ್ಬಸಿಗೆ, ಮೆಂತ್ಯ, ಮತ್ತು ಈ ಒಂದು ದಂಟಿನ ಸೊಪ್ಪು ಅಂತ ಏನು ಕರಿತೀವಿ ಅದು, ಮತ್ತು ಕರಿಬೇವು, ಇವಕ್ಕೆ ಎಲ್ಲದರಲ್ಲೂ ಔಷಧೀಯ ಗುಣ ಇದೆ. ನಮ್ಮ ಮನೆಯಲ್ಲಿನೇ ನಮಗೆ ಒಂದು ಮಾರ್ಗದರ್ಶನವಾಗಿ ನಮ್ಮ ಅಡುಗೆ ಮನೆ ಔಷಧಾಲಯವಾಗಿ ಕೆಲಸ ಮಾಡುತ್ತೆ. ಈ ಒಂದು ಅರಿವನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಈ ಭಾರದಿಂದ ನಾವು ನಮಗೆ ಬೇಕಾದಂತಹ ಒಂದು ಪರಿಹಾರದೆಡೆಗೆ ನಾವು ಕೊಂಡ್ಕೊಂಡು ಹೋಗ್ಬೋದು. ಹಾಗಾಗಿ ಸೇಫ್ ಫುಡ್, ಎಲ್ಲರಿಗೂ ಕೂಡ ಸುರಕ್ಷಿತವಾದಂಥ ಆಹಾರ ಸಿಗಬೇಕು ಅಂತಂದರೆ ಕೇವಲ ಜೂನ್ 7 ಅಷ್ಟೇ ಅಲ್ಲದೇ ಪ್ರತಿದಿನವೂ ಆಹಾರದ ಬಗ್ಗೆ ಹೆಚ್ಚಿನ ಹೆಚ್ಚಿನ ಮಾಹಿತಿಯನ್ನು ನಾವು ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳ್ಕೊಂಡಾಗ ಏನಾಗುತ್ತೆ, ಈ ಒಂದು ಬರ್ಡನ್ನಿಂದ ನಾವು ಸೊಲ್ಯೂಷನ್ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಸುರಕ್ಷಿತವಾದಂಥ ಆಹಾರ ನಮ್ಮ ಮನೆಯ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಸಿಗುವಂತೆ ಆಗುತ್ತೆ. ಮಗು ಆಗಿರಬಹುದು, ಅಡಲ್ಟ್ಸ್ ಆಗಿರಬಹುದು, ಮತ್ತು ಓಲ್ಡ್ ಏಜ್ ನಮ್ಮ ಹಿರಿಯರಿಗೂ ಕೂಡ ಒಂದು ಸುರಕ್ಷಿತವಾದಂಥ ಆಹಾರ ಸಿಗುವುದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಥರದಾದಂಥ ದಿನಗಳು ಸಾಕಷ್ಟು ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಅರಿವನ್ನು ಮೂಡಿಸ್ಕೊಳ್ಳೋದಕ್ಕೆ ಅಂತ ಹೇಳೋಕ್ಕೆ ಬಯಸ್ತೀನಿ.
2: ಈ ಆಹಾರ ಸುರಕ್ಷತೆ ಅನ್ನುವಂಥದ್ದನ್ನು ನಾವು ಮನೆಯಲ್ಲಿ ಹೇಗೆ ಸಾಧನೆಯನ್ನು ಮಾಡಬಹುದು, ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು, ಈಗ ಅಡುಗೆಯನ್ನು ತಯಾರಿಸುವವರು ಅಥವಾ ಅಡುಗೆಯನ್ನು ಬಡಿಸುವವರು ಅದರ ಜೊತೆಗೆ ಆಹಾರವನ್ನು ಸೇವಿಸುವವರು ಕೂಡ ಆಹಾರ ಸುರಕ್ಷತೆಯ ಬಗ್ಗೆ ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರಬೇಕು?
3: ತುಂಬ ಒಳ್ಳೆಯ ಪ್ರಶ್ನೆ ಇದಾಗಿತ್ತು ಸರ್. ಯಾಕಂತಂದರೆ ಮನೆಯೊಳಗೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ತಾಯಿಯೇ ಮೊದಲ ಗುರು ಅಂತ. ಸೊ ಅದಕ್ಕೆ ಈ ಒಂದು ವಾಕ್ಯವನ್ನು ನಾವು ನಮ್ಮ ಅಡುಗೆ ಮನೆಗೆ ಕೂಡ ಬಳಸ್ಕೋಬಹುದು. ಯಾಕಂತಂದರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಡುಗೆ ಮನೆಯೇ ಔಷಧಾಲಯ ಅಂತ. ಯಾಕಂತಂದರೆ ಅಡುಗೆ ಮನೆಯಲ್ಲಿರುವಂತಹ ಪ್ರತಿಯೊಂದು ತರಕಾರಿ, ಹಣ್ಣು, ಹಾಗೆ ನಮ್ಮ ಈ ದಿನಸಿ ಇವುಗಳನ್ನೆಲ್ಲವನ್ನೂ ಸೇರಿಸ್ಕೊಂಡು ಅದರಲ್ಲಿ ಸ್ಪೈಸಸ್ ಅಂತ ಹೇಳ್ತೀವಿ. ಒಂದು ಸ್ಪೈಸಸ್ ಏನಾಗುತ್ತೆ ಅಂದರೆ ಸಾಕಷ್ಟು ಔಷಧಿ ಗುಣಗಳಿದೆ ಅದರಲ್ಲಿ. ಏಲಕ್ಕಿ ಇರಬಹುದು, ಲವಂಗ ಇರಬಹುದು, ಆಮೇಲೆ ದಾಲ್ಚಿನ್ನಿ ಆಗಿರಬಹುದು, ಅಥವಾ ಪಲಾವಿಗೆಲ್ಲ ಬಳಸುವಂಥ ಎಲೆಗಳಾಗಿರ್ಬೋದು, ಅದು ಎಲ್ಲದರಲ್ಲೂ ಕೂಡ ಸಾಕಷ್ಟು ಔಷಧೀಯ ಗುಣಗಳಿದೆ. ಯಾರು ಅಡುಗೆಯನ್ನು ಮಾಡ್ತಾ ಇರ್ತಾರಲ್ವಾ, ಅವರು ಒಂದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಮ್ಮಲ್ಲಿ ದಿನನಿತ್ಯ ಅಡುಗೆ ಮಾಡುವಲ್ಲಿ ಅನುಸರಿಸ್ಕೊಂಡ್ರೆ ಸಾಕಷ್ಟು ನಾವು ದೊಡ್ಡದಾದಂತಹ ಡಿಸೀಸ್ಗಳ ಕಾಯಿಲೆಗಳನ್ನು ಮುಂಬರುವಂಥ ಒಂದು ದುಷ್ಪರಿಣಾಮವನ್ನು ಏನು ಆಹಾರದಿಂದ ಆಗುವಂಥ ದುಷ್ಪರಿಣಾಮವನ್ನು ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ಯಾರು ಆಹಾರವನ್ನು ತಯಾರಿಸ್ತಾ ಇರ್ತಾರಲ್ವಾ, ಒಂದಿಷ್ಟು ಹೈಜಿನಿಕ್ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಸುರಕ್ಷತಾ ಕ್ರಮವಾಗಿ ಎಲ್ಲ ತರಕಾರಿ ಸೊಪ್ಪುಗಳನ್ನು ದಿನನಿತ್ಯ ಸ್ವಚ್ಛವಾಗಿ ಉಪ್ಪು ನೀರಲ್ಲಿ ತೊಳೆದುಕೊಳ್ಬೇಕು. ಉಪ್ಪು ನೀರಲ್ಲಿ ಯಾಕೆ ತೊಳೆದುಕೊಳ್ಬೇಕು ಅಂತಂದರೆ ಒಂದು ಫಸಲು ಚೆನ್ನಾಗಿ ಬರಬೇಕು ಅಂತ ರೈತರು ಸಾಕಷ್ಟು ಕೀಟನಾಶಕಗಳನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾ ಇರ್ತಕ್ಕಂತ ರೋಗನಾಶಕಗಳನ್ನು ಮುಕ್ತ ಮಾಡೋದಕ್ಕೆ ಅವರು ಈ ಒಂದು ಕೀಟನಾಶಕ ಮತ್ತು ಫರ್ಟಿಲೈಸರ್ಸ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ತಾರೆ. ಆ ಗೊಬ್ಬರಗಳನ್ನು ಎಷ್ಟೆಷ್ಟು ಹಾಕಬೇಕಂತ ಲಿಮಿಟ್ ಒಂದು ಇರುತ್ತೆ. ಬಟ್ ಸಮಟೈಮ್ಸ್ ನಾವು ಏನು ಮಾಡ್ತೀವಿ, ಆ ಇಳುವರಿ ಚೆನ್ನಾಗಿ ಬರಲಿ ಅನ್ನೋ ಕಾರಣದಿಂದಾಗಿ ಆ ಡೋಸೇಜನ್ನು ಹೆಚ್ಚಿಗೆ ಬಳಸೋದ್ರಿಂದ ಅದೇನಾಗುತ್ತೆ, ಆ ಒಂದು ತರಕಾರಿಯಲ್ಲೋ ಅಥವಾ

0: ಸೊಪ್ಪಿನಲ್ಲೋ ಸೇರಿಕೊಳ್ಳುತ್ತೆ. ಆ ಸೇರಿಕೊಂಡಾಗ ಏನಾಗುತ್ತೆ, ಆ ಡೋಸೆ ಜಾಸ್ತಿ ಆದಾಗ ಅದು ನಾವು ಯಾವಾಗ ಊಟ ಮಾಡ್ತೀವಿ ಡೈರೆಕ್ಟಾಗಿ ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ. ಸೇರಿಕೊಂಡಾಗ ನಮ್ಮ ಕಿಡ್ನಿ ಮತ್ತು ಲಿವರ್ಗಳು ಸರಿಯಾಗಿ ಅದನ್ನು ಫಿಲ್ಟರ್ ಮಾಡದೆ ಅದು ಸ್ಟೋರ್ ಆಗಿ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಯಾರು ಅಡುಗೆ ಮಾಡ್ತಾ ಇರ್ತಾರಲ್ವ, ಅದನ್ನು ಮಾರ್ಕೆಟಿಂದ ತಂದಿದ ತಕ್ಷಣ ಆ ಆಹಾರವನ್ನು, ಆ ಒಂದು ಸೊಪ್ಪು ತರಕಾರಿಗಳನ್ನು ರಾ ಮಟೀರಿಯಲ್ಸನ್ನೆಲ್ಲ ಉಪ್ಪು ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದು ಆರಿಸಿ ಬಳಸಬೇಕಾಗುತ್ತೆ. ಈಗ ಒಣದ್ರಾಕ್ಷಿ ಇದಕ್ಕೆ ಸಲ್ಫರ್ ಟ್ರೀಟ್ಮೆಂಟ್ ಮಾಡಿರ್ತಾರೆ, ಆ ಸಲ್ಫರ್ ಅಂಶ ದೇಹವನ್ನು ಸೇರಿದಾಗ, ಹಾಗೆ ದ್ರಾಕ್ಷಿ ಇದರಲ್ಲೂ ಕೂಡ ರಾಸಾಯನಿಕಗಳನ್ನು ಜಾಸ್ತಿ ಬಳಸ್ತಾರೆ. ಆಮೇಲೆ ಇತ್ತೀಚೆಗೆ ನಮ್ಮ ಬೆಂಗಳೂರು ಮತ್ತು ಮಲ್ಟಿ ಸಿಟೀಸ್ ಏನೇನಿದೆಯಲ್ಲ, ಮುಂಬೈ ಡೆಲ್ಲಿ ಈ ಥರದಲ್ಲೆಲ್ಲ ನೀರಿನ ಅಭಾವದಿಂದಾಗಿ ಕೊಳಚೆ ನೀರೇನು ಹೋಗುತ್ತಲ್ವ ಅದರಲ್ಲಿ ಜಾಸ್ತಿ ಸಲ್ಫರ್ ಮತ್ತು ಲೆಡ್ ಕ್ರೋಮಿಯಂ ಇಂಥ ಒಂದಿಷ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಲ್ವ ಅದು ಇರುತ್ತೆ. ಆ ನೀರನ್ನು ನಮ್ಮ ತರಕಾರಿ ಸೊಪ್ಪುಗಳನ್ನು ಬೆಳೆಸೋದಕ್ಕೆ ಯೂಸ್ ಮಾಡಿದಾಗ ಅದು ತುಂಬ ಫಲವತ್ತಾಗಿ ತುಂಬ ಹುಲ್ಸಾಗಿ ಬೆಳೆಯುತ್ತೆ. ಆ ಹುಲ್ಸಾಗಿ ಬೆಳೆಯೋದಕ್ಕೆ ಕಾರಣ ಮೈಕ್ರೋನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ದಟ್ ವಾಟರ್, ಆ ಒಂದು ಚರಂಡಿ ನೀರಿನಲ್ಲಿ ಇರುವಂಥ ಒಂದು ನ್ಯೂಟ್ರಿಯೆಂಟ್ಸ್ ಕಾರಣ ಆಗಿರುತ್ತೆ. ಅದು ಡೈರೆಕ್ಟಾಗಿ ಸೇರ್ಕೋ, ಅದು ಬೇಡದೇ ಇರುವಂಥ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ನಾವು ಚೆನ್ನಾಗಿದೆ ಹಸಿರಾಗಿದೆ ಅಂತ ತಗೊಳ್ತೀವಿ, ಅವಾಗ ಏನಾಗುತ್ತೆ ಅದು ದೇಹವನ್ನು ಸೇರ್ಕೊಳ್ಳುತ್ತೆ. ಹಾಗಾಗಿ ಇವುಗಳನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಬಿಸಿ ಪದಾರ್ಥಗಳನ್ನು ಪ್ಲಾಸ್ಟಿಕ್ನಲ್ಲಿ ಬಳಸೋದನ್ನು ನಿಲ್ಲಿಸಬೇಕು. ಯಾಕಂದರೆ ಬಿಸಿ ಪದಾರ್ಥಗಳನ್ನು ಪ್ಲಾಸ್ಟಿಕ್ಕಿಗೆ ಹಾಕಿದಾಗ ಬಿಸ್ಫಿನಾಲ್ ಎ ಅನ್ನುವಂಥ ಒಂದು ಸಬ್ಸ್ಟೆನ್ಸ್ ಬಿಡುಗಡೆ ಆಗುತ್ತೆ. ಅದು ನಮ್ಮ ದೇಹವನ್ನು ಸೇರಿಕೊಂಡಾಗ ಮತ್ತೆ ಅದು ನಮ್ಮ ದೇಹದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯ ಆಗದೆ ಅಲ್ಲೇ ಉಳ್ಕೊಂಡು ಮತ್ತೆ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಬಿಸಿಯಾದಂಥ ಪದಾರ್ಥಗಳನ್ನು ಪ್ಲಾಸ್ಟಿಕ್ಕಿಗೆ ಹಾಕಬಾರ್ದು, ಮತ್ತು ಸಾಧ್ಯ ಆದಷ್ಟು ಸ್ಟೀಲಿನ ವಸ್ತುಗಳನ್ನು ನಾವು ಬಳಸಬೇಕಾಗುತ್ತೆ. ಇನ್ನು ಕಂಟಾಮಿನೇಷನ್ ಆಗುವಂಥದ್ದನ್ನು ತಡಿಬೇಕಾಗುತ್ತೆ. ಕ್ರಾಸ್ ಕಂಟಾಮಿನೇಷನ್ ಅಂತ ಹೇಳ್ತೀವಿ, ನಾವು ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿದಾಗ ಆ ತಾಮ್ರದ್ದು ಅದು ಎಲ್ಲ ಬಿಡುಗಡೆ ಆಗುತ್ತೆ. ಬಿಸಿ ಪದಾರ್ಥಗಳನ್ನು ಯಾವುದಕ್ಕೆ ಹಾಕಬೇಕು ಯಾವುದಕ್ಕೆ ಹಾಕಬಾರ್ದು ಅನ್ನೋದು ಒಂದು ತಿಳುವಳಿಕೆ ಅಡುಗೆ ಮಾಡುವವರಲ್ಲಿ ಇದ್ದರೆ ಒಳ್ಳೆಯದು. ಹಾಗೆ ಯಾವುದಾದ್ರೂ ವೂನ್ಸ್ಗಳಾದಾಗ, ಅಂದರೆ ಯಾವುದಾದ್ರೂ ಗಾಯಗಳಾದಾಗ, ಹುಣ್ಣುಗಳಾದಾಗ ಅಂಥವರು ಅಡುಗೆ ಮಾಡೋದನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ಯಾಕಂದರೆ ಅದು ಸ್ಕಿನ್ ಡಿಸೀಸ್, ಬ್ಲಡ್ ಅಥವಾ ಏನಾದರೂ ಒಂದು ಊಟ ಮಾಡಬೇಕಾದ್ರೆ ಕಟ್ ಮಾಡಿಕೊಂಡಿರುವಂಥದ್ದು ರಕ್ತ ಕಣಗಳು ಅದರಲ್ಲಿ ಊಟದ ಜೊತೆ ಸೇರಿಕೊಂಡ್ರೆ ಅವರಲ್ಲಿ ಯಾವ ಡಿಸೀಸ್ ಇರುತ್ತೋ ಆ ಡಿಸೀಸ್ ಊಟವನ್ನು ಊಟ ಮಾಡಿದವ್ರಿಗೆ ಮತ್ತು ಆ ಆಹಾರವನ್ನು ಬಳಸಿದವ್ರಿಗೆಲ್ಲರಿಗೂ ಆ ಒಂದು ರೋಗ ಬರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಂತಹ ಒಂದಿಷ್ಟು ಪ್ರಿಕಾಷನ್ಸ್ಗಳನ್ನು ಮನೆಯಲ್ಲಿ ಅಡುಗೆ ಮಾಡೋರು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಸಾಧ್ಯ ಆದಷ್ಟು ಹೈಜೀನಿಕ್ ಆಗಿ, ಆಮೇಲೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು. ಆಮೇಲೆ ಸರ್ಫೇಸ್ ಕಟ್ಟೆಗಳಾಗಿರ್ಬೋದು ಮನೆಯಲ್ಲಿ, ಅಂಥವುಗಳನ್ನೆಲ್ಲ ಡಸ್ಟ್ ಫ್ರೀಯಾಗಿ ಮಾಡ್ಕೊಳ್ಬೇಕು. ಸಾಧ್ಯ ಆದಷ್ಟು ಸ್ವಚ್ಛತಾ ಕ್ರಮಗಳನ್ನು ಪಾಲಿಸೋದ್ರಿಂದ ನಮ್ಮ ಅಡುಗೆ ಮನೆಯಲ್ಲಿ ನಾವು ಸಾಕಷ್ಟು ಒಂದಿಷ್ಟು ಸಣ್ಣ ಸಣ್ಣ ಈ ವಿಚಾರಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ರೋಗಗಳು ಬರದೇ ಇರೋ ತರ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಶುಗರ್ ಪೇಷಂಟ್ ಯಾರು ಇರ್ತಾರಲ್ವ ಸರ್, ಅವರಿಗೆ ಮೆಂತ್ಯ ಕಾಳಾಗಿರಬಹುದು ಇಂಥವುಗಳನ್ನು ಮಲ್ಟಿಮಿಕ್ಸ್ ಅಂತ ಒಂದೇ ಥರದಂಥ ಆಹಾರಗಳನ್ನು ಬಳಸೋ ಬದಲಿಗೆ ಒಂದಿಷ್ಟು ಕಾಳುಗಳ ಬಗ್ಗೆ ಅವುಗಳ ಇಂಪಾರ್ಟೆನ್ಸ್ ಗೊತ್ತಿದ್ರೆ, ಈಗ ಎಕ್ಸಾಂಪಲ್ ಫೆನೋಗ್ರಿಕ್ ಸೀಡ್ಸ್, ಮೆಂತ್ಯ ಕಾಳುಗಳು ನಮ್ಮ ಮನೇಲೇ ಇರುತ್ತೆ ಬಟ್ ಅದ್ರ ಬಳಸೋದು ವಿಧಾನ ಗೊತ್ತಿಲ್ಲ ಅಂತಂದಾಗ ಅದನ್ನ ಉಪಯೋಗವನ್ನು ತೆಗೆದುಕೊಳ್ಳಕ್ಕಾಗಲ್ಲ. ಹಾಗಾಗಿ ಅವುಗಳ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ಯಾವ್ಯಾವ ಕಾಳುಗಳಿದೆ, ಯಾವ್ಯಾವ ಒಂದು ತರಕಾರಿಗಳಿದೆ, ಸ್ಪೈಸಸ್ ಇದೆ, ಅದರ ಉಪಯೋಗಗಳನ್ನು ತಿಳ್ಕೊಂಡಾಗ ಏನಾಗುತ್ತೆ ನಮಗೆ ಆಹಾರ ಸುರಕ್ಷತಾ ಕ್ರಮಗಳನ್ನು ಪಾಲಿಸೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಮತ್ತು ರೋಗವನ್ನು ನಾವು ಬಾರದಂತೆ ಮುಂಚಿತವಾಗಿ ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ.
1: ಇನ್ನು ಇತ್ತೀಚಿನ ದಿವಸಗಳಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಲಬೆರಕೆ ಆಗ್ತಾ ಇರೋಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಈ ಕಲಬೆರಕೆ ಅದರಲ್ಲೂ ಕೂಡ ಅರಿಶಿಣದಂತಹ ಕಲಬೆರಕೆ ಅದು ಕ್ಯಾನ್ಸರ್ಕಾರಕ ಅಂಥೇಳಿ ಹೇಳ್ತಾರೆ. ಹಾಗೆಯೇ ನಾವು ಬಳಕೆ ಮಾಡ್ತಕ್ಕಂತಹ ಬಹುತೇಕ ಆಹಾರ ಪದಾರ್ಥಗಳು ಇವತ್ತು ಕಲಬೆರಕೆಗೆ ಒಳಗಾಗ್ತಾ ಇರತಕ್ಕಂಥದ್ದು. ಈ ಆಹಾರ ಸುರಕ್ಷತೆ ದಿವಸದ ಸಂದರ್ಭದಲ್ಲಿ ನಾವು ಈ ಕಲಬೆರಕೆ ಆಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಿರಬೇಕು?
0: ತುಂಬ ಒಳ್ಳೆಯ ವಿಚಾರ ಇದಾಗಿತ್ತು. ಯಾಕಂದರೆ ಆಹಾರ ಕಲಬೆರಕೆ ಅನ್ನೋದನ್ನು ನಾವು ಪ್ರತಿ ದಿನವೂ ನಮ್ಮ ಸುತ್ತಮುತ್ತಲೂ ನೋಡ್ತಾ ಇದ್ದೀವಿ, ಮತ್ತು ಅದರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಎಲ್ಲ ಕಾಲೇಜುಗಳಲ್ಲಾಗಿರಬಹುದು ಅಥವಾ ಪಬ್ಲಿಕ್ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಜಾಹೀರಾತುಗಳನ್ನು ಟಿ ವಿಗಳಲ್ಲಿ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಆದ್ರೂ ಕೂಡ ನಾವು ಅಂತಹ ಕಲಬೆರಕೆ ಆದಂತಹ ಆಹಾರಗಳನ್ನ ನಮಗ್ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಯೂಸ್ ಮಾಡ್ತಾ ಇರ್ತೀವಿ. ಗೊತ್ತಿದ್ರೆ ಸಾಧ್ಯದಷ್ಟು ಅವಾಯ್ಡ್ ಮಾಡ್ತೀವಿ, ಬಟ್ ಗೊತ್ತಿಲ್ಲದೆ ಇರೋ ಕಾರಣದಿಂದಾಗಿ ಆ ಒಂದು ಕಲಬೆರಕೆ ಆಹಾರ ನಮ್ಮ ದೇಹವನ್ನ ಸೇರ್ತಾ ಇದೆ. ಮೊದಲಿಗೆ ನಾವು ಆಹಾರ ಕಲಬೆರಕೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಆಹಾರ ಕಲಬೆರಕೆ ಅದು ಇಂಟೆನ್ಷನಲ್ ಆಗಿ ಆಗಿರ್ಬೋದು, ಅಂದ್ರೆ ಬೇಕಂತಾನೆ ಮಾಡಿರುವಂತದ್ದು. ಇನ್ನೊಂದು ಬೇಡದೆ ಅಂದ್ರೆ ಅನ್ಇಂಟೆನ್ಷನಲ್ ಅಂತ ಹೇಳ್ತೀವಿ, ಅಂದ್ರೆ ಅದು ಯಾವ್ದು ಆಕಸ್ಮಿಕವಾಗಿ ಅದು ಒಂದು ಕಲಬೆರಕೆ ಆಗಿರುತ್ತೆ.
1: ಸಾಗಾಣಿಕೆ ಮಾಡುವಂತ
0: ಸಂದರ್ಭದಲ್ಲಿ, ಈಗ ಹಾರ್ವೆಸ್ಟ್ ಆದ ಸರ್ ಹೇಳಿದಂಗೆ ಒಕ್ಕಣೆ ಮಾಡುವಂತ ಸಂದರ್ಭದಲ್ಲಿ, ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಒಂದ್ ಜಾಗದಿಂದ ಮತ್ತೊಂದು ಜಾಗಕ್ಕೆ ಆಹಾರವನ್ನ ಸಾಗಿಸ್ಬೇಕಾದ್ರೆ ಡ್ಯಾಮೇಜ್ ಗಳಾಗುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾ ಫಂಗೈ ಎಲ್ಲ ಸೇರ್ಕೊಳ್ಳುತ್ತೆ, ಅಥವಾ ತುಂಬಾ ದಿನಗಳ ಕಾಲ ಒಂದೇ ಕಡೆ ಇಟ್ಟಾಗ ಅನ್ಇಂಟೆನ್ಷನಲ್ ಆಗಿ ಆಗುತ್ತೆ. ಇನ್ನ ಬೇಕಂತಲೇ ಆಹಾರ ಪದಾರ್ಥಗಳನ್ನ ಕಲಬೆರಕೆ ಮಾಡೋದು ಯಾಕೆ ಅಂತಂದ್ರೆ, ಒಂದು ನಮ್ಮ ಎಕನಾಮಿಕ್ ಪರ್ಪಸ್ಗೋಸ್ಕರ, ಆರ್ಥಿಕ ಒಂದು ಆ ರೇಟ್ ಅನ್ನ ಹೆಚ್ಚು ಮಾಡೋದಾಗಿರ್ಬೋದು, ಅಥವಾ ತೂಕದಲ್ಲಿ ಜಾಸ್ತಿ ಬರಲಿ ಅನ್ನುವಂತ ಕಾರಣದಿಂದ ಆಹಾರವನ್ನ ಕಲಬೆರಕೆ ಮಾಡ್ತಾರೆ. ಆಹಾರ ಕಲಬೆರಕೆ ಅಂತಂದ್ರೆ ಬೇಡದೆ ಇರುವಂತ ವಸ್ತು ಆಹಾರವನ್ನ ಸೇರ್ಕೊಳ್ಳುತ್ತೆ, ಅದು ಬೇಕಂತನೂ ಅಥವಾ ಅನ್ಇಂಟೆನ್ಷನಲ್ ಆಗಿ ಸೇರ್ಕೊಂಡು ಆಹಾರದ ಒಂದು ಮೂಲ ಮಹತ್ವವನ್ನ ಕಳೆದುಕೊಳ್ಳುವಂತ ಮಾಡೋದನ್ನೇ ನಾವು ಆಹಾರ ಕಲಬೆರಕೆ ಅಂತ ಹೇಳ್ತೀವಿ. ಸರ್ ಕೇಳಿದ್ರು ಈಗ ಅರಿಶಿನದಲ್ಲಿ ಮಾಡ್ತಾರೆ ಅಂತ, ಟರ್ಮರಿಕ್ ಅಲ್ಲಿ ಕಲರ್ ಬರೋದಕ್ಕೆ, ಆಮೇಲೆ ಚಿಲ್ಲಿ ಪೌಡರ್ ಅಲ್ಲಿನೂ ಕೂಡ ಕಲರ್ ಬರೋದಕ್ಕೆ ಇಟ್ಕೆ ಪೌಡರ್ ಗಳನ್ನೆಲ್ಲ ಮಾಡ್ತಾರೆ. ಆಮೇಲೆ ಈ ಅರಿಶಿನದಲ್ಲಿ ಮೆಟಾನಿಲ್ ಎಲ್ಲೋ ಅನ್ನೋದನ್ನ ಬಳಸ್ತಾರೆ, ಅದು ಒಂದು ಕ್ಯಾನ್ಸರ್ ಕಾರಕ. ಯಾಕಂತಂದ್ರೆ ಇದು ಏನ್ ಮಾಡುತ್ತೆ, ಆ ಒಂದು ಅಂಶ ನಮ್ಮ ದೇಹದಲ್ಲಿ ದುಷ್ಪರಿಣಾಮವನ್ನ ಮೌಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಬೇಕಾದಂತ ಒಂದಿಷ್ಟು ಟೆಕ್ನಿಕ್ಸ್ ಇದೆ. ಮನೆಯಲ್ಲೇನೆ ನಾವು ನೀರನ್ನ ಯೂಸ್ ಮಾಡ್ಕೊಂಡು, ಬಿಕಾಸ್ ಕಲಬೆರಕೆ ಹೇಗಾಗಿದೆ ಅಂತ ನಮಗೆ ಗೊತ್ತಾದಾಗ ಮಾತ್ರ ಆ ಕಲಬೆರಕೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಟೀ ಪೌಡರ್ಗಳಲ್ಲಾಗಿರಬಹುದು, ಅಥವಾ ಈ ಒಂದು ಮೆನ್ಸ್ ಕಾಳುಗಳಲ್ಲಾಗಿರಬಹುದು, ಆಮೇಲೆ ಚಕ್ಕೆ, ಆಮೇಲೆ ಇಂತಹ ಒಂದು ಸ್ಪೈಸಸ್ಸಲ್ಲೂ ಮತ್ತೆ ಸೊಪ್ಪುಗಳಲ್ಲಿ, ಆಮೇಲೆ ಬದನೆಕಾಯಿ, ಆಮೇಲೆ ಈ ದಾಲ್ಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಆ ದಾಲ್ಗಳಲ್ಲಿ ಕಲರ್ಸ್ನ ಇಂಟೆನ್ಷನಲ್ ಆಗಿ ಆ್ಯಡ್ ಮಾಡ್ತಾರೆ. ನಾವು ಒಂದರ ನಂತರ ಒಂದು ತಿಳ್ಕೊಂತ ಹೋದರೆ, ಈ ಮೆಣಸಿನ ಕಾಳುಗಳಲ್ಲಿ ಪಪ್ಪಾಯ ಬೀಜಗಳನ್ನ ಆ್ಯಡ್ ಮಾಡ್ತಾರೆ, ಅದು ಒಂದೇ ಥರ ಇರೋದಕ್ಕೆ. ಆವಾಗ ನಾವು ಎರಡು ಗ್ಲಾಸ್ ನೀರು ತಗೊಂಡು ಒಂದು ಕಡೆ ಚೆನ್ನಾಗಿರೋ ಪಪ್ಪಾಯ, ಅದು ಕಲಬೆರಕೆ ಅಂತ ನಮ್ಗೆ ಗೊತ್ತಾಗಿದ ತಕ್ಷಣ ಅದನ್ನ ಜಸ್ಟ್ ಇದು ಮಾಡಿದ್ರೆ ಹಾಕಿದ್ರೆ ಪಪ್ಪಾಯ ಸೀಡ್ಸ್ ಎಲ್ಲ ಏನಾಗುತ್ತೆ, ಯಾವುದು ಲೈಟ್ ಇರುತ್ತಲ್ವ ಅದು ಮೇಲ್ಗಡೆ ಬರುತ್ತೆ, ಗಟ್ಟಿರೋದು ಕೆಳಗಡೆ ಹೋಗುತ್ತೆ. ಸೊ ಅವಾಗ ನಮ್ಗೆ ಪಪ್ಪಾಯ ಸೀಡ್ಸ್ ಅದು ಸಪ್ರೇಟ್ ಆದಾಗ, ಓ ಇದು ಮೆಣಸಿನ ಕಾಳು, ಇದು ಪಪ್ಪಾಯ ಸೀಡ್ಸ್ ಅಂತ ಗೊತ್ತಾಗುತ್ತೆ. ಹಂಗೆ ಮೆಣಸಿನ ಪುಡಿ ಏನು ಯೂಸ್ ಮಾಡ್ತೀವಲ್ವ, ಖಾರದ ಪುಡಿ, ಅದೇ ಬ್ರಿಕ್ ಪೌಡರ್ ಅಂದ್ರೆ ಇಟ್ಟಿಗೆ ಪೌಡರ್ ಅನ್ನ ಯೂಸ್ ಮಾಡ್ತಾರೆ, ಅದನ್ನು ಕೂಡ ನಾವು ನೀರಲ್ಲಿ ಹಾಕಿದಾಗ ತೇಲ್ಕೊಳ್ಳುತ್ತೆ, ಆಮೇಲೆ ಕಲರ್ ನಿಧಾನವಾಗಿ ಬ್ಲೀಚ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಬಿಟ್ಕೊಳ್ಳುತ್ತೆ. ಮತ್ತೆ ಇಂಟೆನ್ಷನಲ್ ಆಗಿ ಕೆಂಪಗೆ ಕಾಣಬೇಕು ಅಂತ ಕಲರ್ ಅನ್ನ ಆಡ್ ಮಾಡ್ತಾರೆ, ರೋಡಮೈನ್ ಬಿ ಅಂತ. ಇಂತಹ ಒಂದು ಕಲರನ್ಸ್ ಏನ್ ಮಾಡುತ್ತೆ, ನಮ್ಮ ದೇಹವನ್ನ ಸೇರ್ಕೊಂಡು ನಮ್ಮ ದೇಹಕ್ಕೆ ಕೆಪಾಸಿಟಿ ಇರುತ್ತೆ, ಅದನ್ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಆ ಕೆಪಾಸಿಟಿಯನ್ನ ಮೀರಿ ಅದೇನಾದ್ರೂ ನಮ್ಮ ದೇಹವನ್ನು ಆ ಕಲರೆಂಟ್ ಸೇರ್ಕೊಂಡ್ರೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ನಂತಹ ಮಾರಕ ರೋಗಗಳು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗೆ ಕಾಫಿ ಪೌಡರ್ ಅಲ್ಲಿ ಹುಣಸೆ ಬೀಜದ ಪೌಡರ್ ಅನ್ನ ಮಿಕ್ಸ್ ಮಾಡಿ ಹಾಕ್ತಾರೆ, ಆಮೇಲೆ ಬ್ರೌನ್ ಕಲರ್ ಅನ್ನ ಇಂಟೆನ್ಷನಲ್ ಆಗಿ ಹಾಕ್ತಾರೆ, ಇದೂ ಕೂಡ ಕಲರೆಂಟ್ಸ್ ಅಂತ ಬರುತ್ತೆ, ಅದನ್ನ ಆಡ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ ಈ ಒಂದು ಕಲಬೆರಕೆ. ಹಾಗಾಗಿ ಕಲಬೆರಕೆಯನ್ನ ತಡೆಯೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕಂತಾನೆ FSSI ರೂಲ್ಸ್ ಅಂತ ಎಲ್ಲ ಇದೆ, ಆ ಒಂದು ಅಧಿನಿಯಮದ ಪ್ರಕಾರ ಕಲಬೆರಕೆ ಮಾಡದವ್ರಿಗೆ ಹಾಗೆ ಅವ್ರಿಗೆ ಶಿಕ್ಷೆಯನ್ನು ಕೂಡ ಇರುತ್ತೆ. ಹಾಗಾಗಿ ಗ್ರಾಹಕರ ವೇದಿಕೆಗೆ ಹೋಗಿ ಯಾವ ಗ್ರಾಹಕರು ಕಲಬೆರಕೆ ಇರುವಂತ ಆಹಾರವನ್ನ ಅವ್ರಿಗೇನಾದ್ರೂ ಸಿಕ್ಕಿದ್ರೆ ಅವರು ಕಂಪ್ಲೇಂಟ್ ಮಾಡಿ ಅದರ ವಿರುದ್ಧವಾಗಿ ಅವರು ಮತ್ತೆ ತಮ್ಮ ಆರೋಗ್ಯಕ್ಕೆ ಏನಾದರೂ ಹಾನಿಯಾದ್ರೆ ಅದರದ್ದು ಯಾವ್ಯಾವ ಖರ್ಚುಗಳಿರುತ್ತೆ ಅದನ್ನ ಒಂದು ಕ್ಲೇಮ್ ಮಾಡುವಂತಹ ಚಾನ್ಸಸ್ ಅವಕಾಶಗಳು ಇದೆ, ಸಾಕಷ್ಟು ಕಾನೂನುಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ.
1: ಇದಿಷ್ಟು ನಾವು ಮನೆಯ ಒಳಭಾಗದಲ್ಲಿ ಆಹಾರವನ್ನ ತಯಾರಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಅಂಶಗಳು. ಇದರ ಜೊತೆಗೆ ಹೊರಗೆ ಆಹಾರ ಸೇವನೆಯನ್ನ ಮಾಡುವಂತಹ ಒಂದು ಪ್ರವೃತ್ತಿಯು ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಮನೆ ಇದ್ರೂ ಕೂಡ, ಮನೆಯಲ್ಲಿ ಆಹಾರ ಇದ್ರೂ ಕೂಡ, ಮನೆಯಲ್ಲಿ ಆಹಾರವನ್ನು ತಯಾರು ಮಾಡುವವರು ಇದ್ರೂ ಕೂಡ ನಾವು ಹೊರಗೆ ಹೋಗ್ತಕ್ಕಂತ ಒಂದು ಅದನ್ನೊಂದು ಚಾಳಿ ಅಂತ ಹೇಳಿ ಕರಿಬೇಕು, ಆ ತರದ ಒಂದು ಚಾಳಿಗೆ ಒಳಗಾಗ್ಬಿಟ್ಟಿದೀವಿ. ಹೊರಗಿನ ಆಹಾರವನ್ನ ಸೇವನೆ ಮಾಡತಕ್ಕಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಜಾಗೃತರಾಗಿರ್ಬೇಕು?
0: ಈಗ ಸರ್ ಹೇಳ್ದಂಗೆ ಹೊರಗಡೆ ಊಟ ಮಾಡೋದು ಒಂದು ನಮ್ಮ ದೈನಂದಿನ ಬದುಕಿನಲ್ಲಿ ಅದು ಒಂದು ಪಾಠ ಭಾಗ ಆಗ್ಬಿಟ್ಟಿದೆ. ಬೆಂಗಳೂರಿನಂಥ ಸಿಟಿಗಳಲ್ಲಿ, ಮುಂಬೈ ಅಂಥ ಸಿಟಿಗಳಲ್ಲಿ ಅಡುಗೆ ಮನೆಗಳೇ ಕಾಣದಂತಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂತಂದರೆ ನಮ್ಮ ಬದಲಾದಂಥ ಜೀವನ ಶೈಲಿ ಇದಕ್ಕೆ ಕಾರಣ. ITBT ಸೆಕ್ಟರ್ಸ್ಗಳಲ್ಲಿ ಏನಾಗ್ತಾ ಇದೆ, ಹೆಚ್ಚಿಗೆ ಅವ್ರದ್ದು ಶಿಫ್ಟ್ ವರ್ಕ್ಗಳಿರೋದ್ರಿಂದ ಅಡುಗೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಆಗದೇನೆ ಅವರು ಅನಿವಾರ್ಯವಾಗಿ ಈ ಹೊರಗಡೆ ಹೋಗಿ ಊಟ ಮಾಡುವಂಥ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೆಲವೊಬ್ಬರು ನಮ್ಮ ಬಾಯಿ ಸಿಹಿಗೋಸ್ಕರ, ಅಂದರೆ ಚೆನ್ನಾಗಿ ನಮ್ಮ ನಾಲಿಗೆ ಚಪ್ಪಲ ಅಂತಲೇ ಹೇಳ್ಬೋದು, ಅಂಥ ಒಂದು ಕಾರಣಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಹೊರಗಡೆ ಹೋಗಿ ಊಟ ಮಾಡ್ತಾ ಇದ್ದೀವಿ. ಇನ್ನು ವಿದ್ಯಾಭ್ಯಾಸಕ್ಕಾಗಿ ಒಂದು ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಬಂದಂತಹ ವಿದ್ಯಾರ್ಥಿಗಳು ಮತ್ತು ವರ್ಕಿಂಗ್ ವುಮೆನ್ಸ್, ವರ್ಕಿಂಗ್ ಮೆನ್ಸ್ ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ, ಹೊರಗಡೆ ಊಟ ಮಾಡ್ತಾ ಇದ್ದಾರೆ. ಕೂಲಿ ಕಾರ್ಮಿಕರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಕೂಡ ಈ ಹೊರಗಡೆ ಆಹಾರವನ್ನು ಸೇವನೆ ಮಾಡ್ತಾ ಇರೋದು ಒಂದು ಯಾವ ರೀತಿಯ ಬೆಳವಣಿಗೆ ಅಂತ ತುಂಬ ಕಷ್ಟ ಅನಿಸುತ್ತೆ ಇದು ಆ್ಯಕ್ಚುಲಿ. ಆದರೆ ಹೊರಗಡೆ ಊಟ ಮಾಡೋದ್ರಿಂದ ಅನಿವಾರ್ಯ ಮತ್ತು ಒಂದೊಂದ್ಸಲ ಇಂಟೆನ್ಷನಲ್ ಆಗಿ ಮಾಡ್ತಾ ಇದ್ದೀವಿ. ಈಗ ಅನಿವಾರ್ಯ ಆಗಿರೋದ್ರಿಂದ ನಾವು ಒಂದಿಷ್ಟು ಸುರಕ್ಷತಾ ಕ್ರಮಗಳನ್ನು ಪಾಲಿಸಲೇಬೇಕು. ಅದಕ್ಕೆ ಸುರಕ್ಷತಾ ಕ್ರಮಗಳಾಗಿ ನಾವು ಮೊದಲಿಗೆ ಬಿಸಿಯಾದಂಥ ಆಹಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇನ್ಸ್ಟಂಟ್ ಆಗಿ ಮಾಡಿರ್ತಾರಲ್ವಾ, ಈಗ ಇಡ್ಲಿ ಆಗಿರಬಹುದು, ದೋಸೆ ಆಗಿರಬಹುದು, ಅವಾಗಿಂದ ಅವಾಗಲೇ ತಯಾರು ಪಡುವಂಥದ್ದು ಮತ್ತು ಹಬೆಯಲ್ಲಿ ಬೇಯಿಸಿದಂಥ ಆಹಾರಗಳನ್ನು ನಾವು ಸಾಧ್ಯ ಆದಷ್ಟು ಚಾಯ್ಸ್ ಮಾಡ್ಕೋಬೇಕು ಅನಿವಾರ್ಯ ಆಗಿದ್ದರೆ ಹೊರಗಡೆ ಊಟ ಮಾಡೋದು. ಆದರೆ ದಯವಿಟ್ಟು ಹೊರಗಡೆ ಊಟ ಮಾಡೋದು ಬೇಡ, ಸಾಧ್ಯ ಆದಷ್ಟು ನಾವು ಅಡುಗೆ ಮನೆಯಲ್ಲೇ ಊಟ ಮಾಡಬೇಕು. ಅಂದ್ರೂ ಕೂಡ ಅನಿವಾರ್ಯ ಕಾರಣದಿಂದಾಗಿ ನಾವು ಹೊರಗಡೆ ತಿನ್ನಬೇಕಾದಂಥ ಸಂದರ್ಭ ಬಂದರೆ ಬಿಸಿಯಾದ ಆಹಾರಗಳನ್ನು ನಾವು ಹೆಚ್ಚಿಗೆ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟು ಅವುಗಳನ್ನು ಸೆಲೆಕ್ಟ್ ಮಾಡಬೇಕು. ಎರಡನೇದಾಗಿ ಹಬೆಯಲ್ಲಿ ಬೇಯಿಸಿದಂಥ ಆಹಾರಗಳನ್ನು ಸೆಲೆಕ್ಟ್ ಮಾಡಬೇಕು. ಮೂರನೇದಾಗಿ ನಾವು ಆಹಾರಗಳನ್ನು ತುಂಬ ಹೊತ್ತು ಕಾಲ ಪ್ರಿಪೇರ್ ಮಾಡಿ ಇಟ್ಟಿರಬಾರ್ದು. ಅಂದರೆ ಈಗ ಒಂದು ದಿನ ಆಗಿರ್ಬೋದು ಮತ್ತು ನೈಟ್ ಉಳಿದಿರೋದನ್ನು ಬೆಳಗ್ಗೆ ಬಡಿಸ್ತಾರಲ್ವ, ಅಂಥದ್ದನ್ನು ನಾವು ಬೇಗ ಐಡೆಂಟಿಫೈ ಮಾಡಿ ಅಂಥ ಒಂದು ಆಹಾರಗಳನ್ನು ಸೇವನೆ ಮಾಡೋದ್ರನ್ನ ನಿಲ್ಲಿಸಬೇಕು. ಇದರಿಂದ ಏನಾಗುತ್ತಂದರೆ ವಾಂತಿ, ಬೇದಿ ಮತ್ತು ತಲೆನೋವು, ತಲೆ ಸುತ್ತುವಂಥ ಒಂದಿಷ್ಟು ಸಿಂಪ್ಟಮ್ಗಳು ಕಾಣಿಸ್ಕೊಳ್ಳುತ್ತೆ. ಆಮೇಲೆ ತೆರೆದಿಟ್ಟಂಥ ಆಹಾರಗಳನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ಈ ತೆರೆದಿಟ್ಟಂಥ ಆಹಾರದ ಮೇಲೆ ನೊಣ ಅಥವಾ ಸೊಳ್ಳೆ ಆಗಿರಬಹುದು, ಬೇರೆದಂಥ ಒಂದಿಷ್ಟು ಇನ್ಸೆಕ್ಟ್ಸ್ ಎಲ್ಲ ಬಂದು ಸೇರಿಕೊಂಡಾಗ ಇಶ್ರೇಷಿಯ ಕೊಲೈ ಅಂತ ಒಂದ, ಇದರಿಂದಾಗಿ ವಾಂತಿ ಬೇದಿ ಜಾಸ್ತಿ ಆಗುತ್ತೆ. ಆ ಒಂದು ಬ್ಯಾಕ್ಟೀರಿಯಾ ಫಂಗಸ್ಗಳ ಅಟ್ಯಾಕ್ ಆಗೋದ್ರಿಂದ ಅಲ್ಲಿ ಸುರಕ್ಷತೆ ಇಲ್ಲದೇ ಇರೋದನ್ನು ನಾವು ನೋಡ್ತೀವಿ. ನೀರು ಕೂಡ ಕಲುಷಿತ ಆಗುತ್ತೆ. ಮೇನ್ ಆಗಿ ನಮಗೆ ಬರೋದೇ ಈ ನೀರು ಮತ್ತು ಆಹಾರದಿಂದ ಈ ರೋಗಗಳೆಲ್ಲ ಬರುತ್ತೆ. ಕುದಿಸಿ ಕಾಯಿಸಿ ಆರದಂತಹ ನೀರುಗಳನ್ನು ಈ ಹೋಟೆಲ್ಗಳಲ್ಲಿ ಹೋದಾಗ ಒಂದಷ್ಟು ನಾವು ಪ್ರಿಫರ್ ಮಾಡಬೇಕಾಗುತ್ತೆ ಸೇಫ್ಟಿ ಕ್ರಮವಾಗಿ.
1: ಹೀಗೆ ನಾವು ಹೊರಗಿನ ಆಹಾರವನ್ನ ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಸುರಕ್ಷಿತವಾಗಿದೆ ಅನ್ನುವಂಥದ್ದನ್ನ ಖಾತ್ರಿ ಮಾಡಿಕೊಂಡು ಆನಂತರ ಸೇವನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಈ ಒಂದು ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಆಹಾರ ಸುರಕ್ಷತೆ ಅನ್ನೋದು ತುಂಬ ಒಂದು ಅನಿವಾರ್ಯ ಅವಶ್ಯಕತೆ. ನಮಗೆಲ್ಲರಿಗೂ ಬೇಕಾಗುವಂಥ ಒಂದು ನೆಲೆಗಟ್ಟಿನಲ್ಲಿ ನಾವು ಪ್ರತಿಯೊಬ್ಬರೂ ಕೆಲಸ ಮಾಡಬೇಕು. ಆಹಾರ ನಮಗೆ ಅಷ್ಟೇ ಅಲ್ಲದೆ ಅದು ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತಂದರೆ ಉತ್ತಮವಾದಂಥ ಆಹಾರ ಬೇಕಾಗುತ್ತೆ, ಅದು ಸುರಕ್ಷಿತವಾದಂಥ ಆಹಾರ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಅಡುಗೆ ಮಾಡುವಂಥವರು, ಅಡುಗೆ ಬಡಿಸುವಂಥವರು, ಆರ್ಥಿಕ ಒಂದು ಹಿನ್ನೆಲೆಗೆ ಅಥವಾ ಆರ್ಥಿಕ ಬಿಕ್ಕಟ್ಟು ಇದ್ರೂ ಕೂಡ ನಾವು ಸಾಧ್ಯದಷ್ಟು ನಮ್ಮ ಮನೆಯವರಿಗೆ, ಮಕ್ಕಳಿಗೆ ನಾವು ಸೇಫ್ ಆದಂಥ ಆಹಾರವನ್ನು ಕೊಡುವಂಥ ಮನಸ್ಥಿತಿಯನ್ನು ಇಟ್ಕೋಬೇಕು. ಆ ಒಂದು ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತೆ, ಅದರಿಂದ ನಮ್ಮ ದೇಶವನ್ನು ಕಟ್ಟುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಆಹಾರ ಸುರಕ್ಷತೆಯ ಬಗ್ಗೆ ಸಾಕಷ್ಟು ನಾವು ಗಮನವನ್ನು ವಹಿಸಬೇಕು. ಸುರಕ್ಷಿತವಾದಂಥ ಆಹಾರವನ್ನು ಪ್ರತಿಯೊಬ್ಬರು ಸೇವಿಸಿ ಪ್ರತಿಯೊಬ್ಬರಿಗೆ ಸಿಗುವಂಥ ಆಗಬೇಕು ಅನ್ನೋದು ಈ ಒಂದು ಆಹಾರ ಸುರಕ್ಷತೆ ದಿನದ ಅಂಗವಾಗಿ ನಾ ಎಲ್ಲರಿಗೂ ತಿಳಿಸ್ತಾ, ಎಲ್ಲರೂ ಸುರಕ್ಷಿತವಾಗಿ ಇರೋಣ, ಸದೃಢವಾದ ಆರೋಗ್ಯವನ್ನು
1: ಪಡೆಯೋಣ ಅನ್ನುವಂಥದ್ದು. ಒಳ್ಳೆಯದು ಫಕೀರಮ್ಮ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಸುರಕ್ಷತೆ ದಿವಸ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮಹತ್ವ ಏನು, ಆಹಾರ ಸುರಕ್ಷತೆ ಅಂತ ಅಂದರೆ ಏನು, ಸುರಕ್ಷಿತವಾದಂಥ ಆಹಾರ ನಮಗೆ ಯಾಕೆ ಬೇಕು, ಅದನ್ನು ಪಡೆದುಕೊಳ್ಳುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಧನ್ಯವಾದಗಳು.

0: ಬುಗುರಿ ಬುಗುರಿ ಬುಗುರಿ.
1: ಬಣ್ಣದ ಬುಗುರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. ಬಣ್ಣದ ಬುಗುರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನನ್ ಲವ್ ಮಾಡ್ತೀಯ ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ರಾಜೇಶ್ ಕೃಷ್ಣನ್ ಮತ್ತು ದಿವ್ಯಾ ರಾಘವನ್ ಅವರದು. ಗೀತೆಯ ಸಾಹಿತ್ಯವನ್ನು ರಚಿಸಿದ್ದಾರೆ ಹಂಸಲೇಖಾ.

0: ಮಕ್ಕಳಿಲ್ಲವೇ? ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ IVF ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ IVF ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-63-7300. ಜೀವ IVF, KR ಪುರಂ, 4ನೇ ಕ್ರಾಸ್, ಹಾಸನ. ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ICSE ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ICSE ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಕೇಳಿ ಮುಂದೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಸರ್ಕಾರಿ ಕೆಲಸ ದೇವರ ಕೆಲಸ ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ಜ್ಯೋತಿಕಾ ತಂಗರಿ ಮತ್ತು ಸಚಿನ್ ಕುಮಾರ್ ಅವರದು.

0: ಅಪ್ಪ ಕಾಲೇಜ್ ಫೀಸ್ ಜಾಸ್ತಿ ಇದೆ.
1: ಮಗಳೇ
2: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ.
1: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
3: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್ ಪೂರ್ತಿ ಫ್ರೀ. ಹೋಗಣ್ವ
0: ಎಲ್ಲಿಗೆ?
3: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
4: RBI ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ
5: ಜಾಣರಾಗಿರಿ ಜಾಗರೂಕರಾಗಿರಿ.

ಕಾಫಿ ಶಾಪ್ ಚಿತ್ರದ ಗೀತೆ, ಮೂಡಿಬರುವ ಸ್ವರ ಮಾನಸಿಯವರದು, ಸಾಹಿತ್ಯ ಮತ್ತು ಸಂಗೀತ ಗೀತಾ ಕೃಷ್ಣ ಅವರದ್ದು.

Instagram, ¿no?

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 10:00 ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ಕಾರ್ಯಕ್ರಮ ಮಕ್ಕಳಿಗಾಗಿ ನೇರ ಪ್ರಸಾರದಲ್ಲಿ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಂಪರ್ಕ ಸಂಖ್ಯೆಗಳು ಎಸ್ಟಿಡಿ ಕ್ರಮಾಂಕ 08172246289 ಮತ್ತೊಂದು 24525258. ಕರೆ ಮಾಡಿ ಮಾತನಾಡಿ ಹಾಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಕೇಳಿ ಮುಂದಿನ ಗೀತೆ. ಇದೊಳ್ಳೆ ರಾಮಾಯಣ ಚಿತ್ರದ ಗೀತೆ. ಇಳೆಯರಾಜ ಅವರು ಗೀತೆಗೆ ಸ್ವರವನ್ನ ಕಲ್ಪಿಸಿ ಸಂಗಡಿಗರೊಂದಿಗೆ ಹಾಡಿರುವಂತಹ ಈ ಗೀತೆಯ ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು.

0: ಏನಿದೆ ಹುಚ್ಚ ಆದರೆ ಮನಸ್ಸು.
1: ಕೇಳಿ ನಮ್ಮದೇ ಮೇಲುಕೋಟೆ ಮಂಜಾ ಚಿತ್ರದ ಗೀತೆ. ಗೀತೆಯ ಗಾಯಕರು ಕಾರ್ತಿಕ್ ಮತ್ತು ಅನುರಾಧ ಭಟ್. ಜಗ್ಗೇಶ್ ಅವರ ಸಾಹಿತ್ಯಕ್ಕೆ ಗಿರಿಧರ್ ದಿವನ್ ಅವರ ರಾಗ ಸಂಯೋಜನೆ ಇದೆ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳುಗರೆ 102.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಹಾಸನ ಆಕಾಶವಾಣಿಯ ಕಾರ್ಯಕ್ರಮದಲ್ಲಿ ಬಣ್ಣದ ಬುಗ್ರಿ, ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿ ಇನ್ನು ಮುಂದೆ ಅಂಬಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಮತ್ತು ಚೈತ್ರ. ಡಾ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಕೇಳಿ ಅಪ್ಸರೆ ಚಿತ್ರದ ಗೀತೆ. ಸಾಯಿ ಸರ್ವೇಶ್ ಅವರ ಸಾಹಿತ್ಯಕ್ಕೆ ಇಮಿಲ್ ಅವರ ರಾಗ ಸಂಯೋಜನೆ ಇದೆ. ಮೂಡಿಬರುತ್ತಿರುವ ಧ್ವನಿ ಅಯ್ಯಪ್ಪನವರದು.

ಕೇಳಿ ಜಲ್ಸಾ ಚಿತ್ರದ ಗೀತೆ. ಗೀತೆಯ ಗಾಯಕರು ಚೇತನ್ ವಿಕಾಸ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವೀರ್ ಸಮರ್ಥ್ ಅವರ ಸ್ವರಸಂಯೋಜನೆ ಇದೆ.

0: ಬಣ್ಣದ ಬುಗುರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಈವರೆಗೆ ಮೂಡಿ ಬಂತು.
1: ಆಕಾಶವಾಣಿ ಹಾಸನ.
2: ಹಕ್ಕಿ ಚಿಲಿಪಿಲಿ, ಗಿಲಕಿ ಗಿಲಿ ಗಿಲಿ,
3: ಎಳೆಯ ಮಕ್ಕಳ ಮಾತುಗಳ ಮಾಲೆ, ಚಿಣ್ಣರ ಲೋಕ.
1: ಹಾಡಿ ಮಾತಾಡಿ ಈ ಚಿಣ್ಣರ ಲೋಕದಲ್ಲಿ.
2: ಇವನು ನೋಡಿ ಪುಟ್ಟ ಶಾಲೆ ಸೇರಿ ಬಿಟ್ಟ.
4: ಬನ್ನಿ.

0: ಪ್ರೀತಿಯ ಪುಟಾಣಿಗಳಿಗೆಲ್ಲ ಚಿನ್ನದ ಲೋಕ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪುಟಾಣಿಗಳೇ, ಕರೆ ಮಾಡಿ ಮಾತನಾಡೋಕ್ಕಿಂತ ಮುನ್ನ ನೀವೇ ಮಾತಾಡಿ, ಪೋಷಕರ ಸಹಾಯವನ್ನು ಜಾಸ್ತಿ ತಗೋಬೇಡಿ ಅಂತ ಹೇಳ್ತಾ, ಹಾಗೆ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ ಅಂತ ಹೇಳ್ತಾ, ಮತ್ತೆ ರೇಡಿಯೋ ಸೌಂಡನ್ನು ಕಡಿಮೆ ಮಾಡಿಕೊಂಡು ಮಾತಾಡಿ, ಕಾರ್ಯಕ್ರಮವನ್ನು ಕೇಳಿ. ಹೊಸ ಪುಟಾಣಿಗಳಿಗೆ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 24628 24528, ಹಾಗೆ STD ಕ್ರಮಾಂಕ 08172. ಮತ್ತೆ ಕಿತಡ ಕರೆ ಬರ್ತಾ ಇದೆ, ತಗೊಳ್ಳೋಣ. ನಮಸ್ತೆ.
1: ಹಲೋ.
0: ನಮಸ್ತೆ. ಚಿನ್ನರಲೋಕ
1: ಚಂದ್ರಪಟ್ಟಣ ತಾಲೂಕು ಕೆರೆಚಿಕ್ಕೆನಲ್ಲಿಂದ ಆಶ್ರಿತಾ ಅಂತ.
0: ಆಶ್ರಿತಾ ನಮಸ್ತೆ ಅಂತ ಹೇಳ್ದೆ ಅಲ್ವಾ? ವಾಪಸ್ ಹೇಳ್ಬೋದಲ್ವಾ?
1: ನಮಸ್ತೆ.
0: ಅಲ್ವಾ, ಒಬ್ರು ಯಾರಾದ್ರೂ ನಮಸ್ತೆ ಅಂದಾಗ ನಮಸ್ತೆ ಅಂತ ಅನ್ನೋದು ಒಂಥರ ಖುಷಿ ಅನ್ಸುತ್ತೆ. ಒಳ್ಳೇದಲ್ವಾ? ತಿಂಡಿ ಆಯ್ತಾ ಪುಟ್ಟ?
1: ಆಯ್ತು.
0: ಏನ್ ತಿಂಡಿ?
1: ಅನ್ನ ಸಾಂಬಾರ್.
0: ಓ, ಬೆಳಬೆಳಗ್ಗೆನೆ ಊಟನಾ? ಭಾನುವಾರ ಅಂತ ಲೇಟಾಗಿ ಮಾಡಿದ್ದಾರೆ ಅನ್ಸುತ್ತೆ, ಹಾಗಾಗಿ ಅಲ್ವಾ? ಮತ್ತೆ ಏನ್ ಸಮಾಚಾರ? ಏ, 6ನೇ ತರಗತಿನ ನೀನು? ಆಯ್ದಾ?
1: 8.
0: ಓಹೋ, 8ಕ್ಕೆ ಬಂದ್ಬಿಟ್ಟ. ಮತ್ತೆ ಹೇಗಿದೆ ಪ್ರೌಢಶಾಲಾ ವಿಭಾಗ, ಅದೇ ಶಾಲೆನಾ ಬೇರೆ ಶಾಲೆನಾ?
1: ಈಗ ಬೇರೆ ಶಾಲೆಗೆ ಹೋಗ್ತಾ ಇದೀನಿ. ಆ ಶಾಲೆಲಿ 7ನೇ ತರಗತಿ ಲಾಸ್ಟ್. ಅದಕ್ಕೆ ಇವಾಗ ಬೇರೆ ಸ್ಕೂಲ್ ಹೋಗ್ತಾ ಇದೀನಿ.
0: ಹೇಗಿದೆ ಶಾಲೆ ವಾತಾವರಣ? ಹೇಗಿದೆ, ಸೆಟ್ ಆಗಿದ್ಯಾ? ಟೀಚರ್ಸ್ ಹೇಗಿದೆ?
1: ವಾತಾವರಣ ಚೆನ್ನಾಗಿದೆ.
0: ಫ್ರೆಂಡ್ಸ್ ಮಾಡ್ಕೊಂಡ? ಹೊಸ ಫ್ರೆಂಡ್ಸು ಅಥವಾ 7ನೇ ತರಗತಿ ಜೊತೆಲಿದ್ದವ್ರೆ ಅಲ್ಲಿಗೆ ಬಂದಿದಾರ?
1: ಇಲ್ಲ, ಎಲ್ಲ ಹೊಸ ಫ್ರೆಂಡ್ಸು.
0: ಊರು ಅದೇ? ನಿಮ್ಮ ಊರು ಯಾವ್ದು ಅಂದೆ?
1: ಚಂದ್ರಾಯಪಟ್ಟಣ.
0: ಚಂದ್ರಾಯಪಟ್ಟಣನ? ಬೇರೆ ಶಾಲೆ ದೂರನಾ?
1: ಚಂದ್ರಾಯಪಟ್ಟಣದಲ್ಲೇ ಬೇರೆ ಶಾಲೆ.
0: ಆಯ್ತು. ಮತ್ತೆ ನಿಂಗೆ ಪ್ರಶ್ನೆ, ಆಟೋ ಆಟೋ ರಿಕ್ಷಾವನ್ನ ಕನ್ನಡದಲ್ಲಿ ಏನಂತ ಕರೀತಾರೆ?
1: ಆಟೋ ರಿಕ್ಷಾ.
0: ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿಲ್ವಾ ಆಶ್ರಿತಾ?
1: ಗೊತ್ತಾಗ್ತಿಲ್ಲ.
0: ತ್ರಿಚಕ್ರ ವಾಹನ ಅಂತ ಕರೀತಾರೆ. ಏನಂತ?
1: ತ್ರಿಚಕ್ರ ವಾಹನ.
0: ತ್ರೀ ಅಂದ್ರೆ ಮೂರು, ತ್ರಿಚಕ್ರ ವಾಹನ ಅಂತ ಕರೀತಾರೆ. ಆಯ್ತಾ? ನೀನೇನ್ ಹೇಳ್ತೀಯಪ್ಪ?
1: ಹೇಳ್ತೀನಿ.
0: ಹೇಳಪ್ಪ.
1: ಶಂಕರ, ಚಂದ್ರಶೇಖರ, ಗಂಗಾಧರ, ಸುಮನೋಹರ, ಪಾಹಿ ಮಾಂ ಪರಮೇಶ್ವರ, ಮೃತ್ಯುಂಜಯ ವಿಶ್ವೇಶ್ವರ, ನೀಲಕಂಠ ಪಾಲನೇತ್ರ, ಭಸ್ಮಭೂಷಿತ ಸುಂದರ, ಪಾಹಿ ಮಾಂ ಕರುಣಾಕರ, ಗಿರಿಜೇಶ ಓಂಕಾರೇಶ್ವರ, ತಾಂಡವ ಪ್ರಿಯ ಜಯ ನಟೇಶ, ವಿಶ್ವನಾಥ ಮಹೇಶ್ವರ, ಪಾಹಿ ಮಾಂ ಅಭಯಂಕರ, ವ್ಯಾಘ್ರ ಚರ್ಮಾಂಬರಧರ, ನಾಗನಾಥ ಅಮರನಾಥ, ವಿಶ್ವನಾಥ ಮನೋಹರ, ಪಾಹಿ ಮಾಂ ವೈದ್ಯೇಶ್ವರ, ವಿಷ್ಣೇಶ ಶ್ರೀ ಅಮರೇಶ್ವರ, ಮಲ್ಲಿಕಾರ್ಜುನ ತ್ರ್ಯಂಬಕೇಶ, ಉಜ್ಜಯಿನಿ ಕಾಲೇಶ್ವರ, ಪಾಹಿ ಮಾಂ ಕಾಮೇಶ್ವರ, ಭೀಮೇಶ ಕೇದಾರೇಶ್ವರ, ಶಂಕರ, ಚಂದ್ರಶೇಖರ, ಗಂಗಾಧರ, ಸುಮನೋಹರ, ಪಾಹಿ ಮಾಂ ಪರಮೇಶ್ವರ, ಮೃತ್ಯುಂಜಯ ವಿಶ್ವೇಶ್ವರ.
0: ಗೀತೆ ಚೆನ್ನಾಗಿತ್ತು. ಆಯ್ತಾ, ಅಭಿನಂದನೆಗಳು. ಹೀಗೆ ಕರೆ ಮಾಡ್ತಾ ಇರು.
1: ಥ್ಯಾಂಕ್ ಯು.
0: ನಮಸ್ತೆ. ನಮಸ್ತೆ.
1: ನಮಸ್ತೆ.
0: ಯಾರದು?
1: ರಾಘವ.
0: ರಾಘವ ಎಲ್ಲಿಂದಪ್ಪ?
1: ಗೋಣಿಬೀಡು.
0: ಗೋಣಿಬೀಡು ಕೊಡಗು ಅಲ್ವಾ? ಮತ್ತೆ ಎಷ್ಟೇ ತರಗತಿ ರಾಘವ? ಹೊಸ್ದಾಗ ಕರೆ ಮಾಡಿದ್ಯಾ? ಒಂದನೇ ತರಗತಿನಾ? ನೀನೇ ಹೇಳು, ಅಮ್ಮಂಗ್ ಮಾತಾಡಕ್ ಬಿಡ್ಬೇಡ. ನೀನೆ ಮಾತಾಡು, ನಾನು ಮಾತಾಡ್ತೀನಿ ಅಂತ ಹೇಳ್ಬೇಕು. ನೀನು 1ನೇ ತರಗತಿ ಅಲ್ವಾ, ದೊಡ್ಡನಾಗಿದ್ಯಾ ಅಲ್ವಾ? ಸರಿ, ಇದು ಯಾವ ತಿಂಗಳು?
1: ಜೂನ್.
0: ಜೂನ್. ಎಷ್ಟನೇ ಇಸ್ವಿ?
1: ಆರು.
0: ಆ ಎಷ್ಟನೇ ಇಸವಿ?
1: ಎರಡು ಸಾವಿರದ ಇಪ್ಪತ್ತಾರು.
0: 2026. ಸರಿ. ಯಾವುದು? ಸರಿ, ನೀನೇನಾದ್ರೂ ಹೇಳ್ತೀಯಾ? ಏನ್ ಹೇಳ್ತೀಯಾ?
1: ಶ್ಲೋಕ
0: ಹೇಳು ಪುಟ್ಟ.
1: ಏವಂ ಸತತ ಯುಕ್ತಾಯೇ ಭಕ್ತ ಸ್ವಾಂ ಪರಿಪಾಚತೆ ಏಚಾಪ್ಯಕ್ಷರಮ ವ್ಯಕ್ತಂ

0: క్షేత్రమచించం చ కూటస్థల ధనంధ్రువం.
1: ಚೆನ್ನಾಗಿತ್ತು, ಚೆನ್ನಾಗಿ ಹೇಳಿದೆ ಆಯ್ತಾ. ಹೀಗೆ ಕರೆ ಮಾಡ್ತಾ ಇರೋ, ಅಭಿನಂದನೆಗಳು ನಿಮಗೆ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ನಮಸ್ತೆ ಚಿನ್ನರಲೋಕ, ಚಿನ್ನರ ಲೋಕ, ಯಾರು ಮಾತಾಡ್ತಿರೋದು? ನಮಸ್ತೆ, ನಮಸ್ತೆ ಚಿನ್ನರ ಲೋಕ.
0: ನಮಸ್ತೆ.
1: ಯಾರು ಮಾತಾಡ್ತಿರೋದು?
0: ನಾನು ರೋನಿಕಾ.
1: ರೋನಿಕಾ ಯಾವ ಊರಿನಿಂದ?
0: ಉದಯಗಿರಿ ಬಡಾವಣೆ.
1: ಹೌದಾ, ನಿಮ್ಗೆ ನೋಡು ಅಜ್ಜಿಗಿಂತ ಚೆನ್ನಾಗಿ ಅಜ್ಜಿನ ಅಮ್ಮನ ಹೇಳ್ಕೊಟ್ಟಿದ್ದು
0: ಅಜ್ಜಿ.
1: ನಂಗೆ ಗೊತ್ತಾಯ್ತು, ಆದ್ರೆ ಅವ್ರು ಬರೀ ಉದಯಗಿರಿ ಅಂದ್ರು, ನೀನು ಉದಯಗಿರಿ ಬಡಾವಣೆ ಅಂದೆ, ಅಂದ್ರೆ ನಿಂಗೂ ಮಾತಾಡಕ್ ಬರುತ್ತೆ ಅಂತ ಅಲ್ವಾ? ಅಲ್ವಾ
0: ಅಜ್ಜಿ.
1: ಅದೇ ರೋಹಿಣಿ
0: ಏನಾಕ್ಷಿ ದಾಶೆಟ್ಟಿ.
1: ಸರಿ ಸರಿ, ನೀನೇನ್ ಹೇಳ್ತೀಯಾ? ಎಷ್ಟನೇ ತರಗತಿ ನೀನು? ನೀನು ಎಷ್ಟನೇ ತರಗತಿ?
0: ಎಲ್ಕೆಜಿ.
1: ಹೌದಾ, ಇವತ್ ಯಾವ ವಾರ?
0: ಸಂಡೇ. ಇವತ್ತು
1: ಕನ್ನಡದಲ್ಲಿ ಹೇಳ್ಬೇಕಲ್ವಾ?
0: ಭಾನುವಾರ.
1: ಭಾನುವಾರ. ನಮ್ ರಾಜ್ಯ ಯಾವ್ದು ಪುಟ್ಟ? ನಮ್ಮ ರಾಜ್ಯ ಯಾವ್ದು? ಕರ್ನಾಟಕ ಅಲ್ವಾ? ಕರ್ನಾಟಕದ ಮಾತೃಭಾಷೆ ಕನ್ನಡ ಅಲ್ವಾ? ಹಾಗಾಗಿ ಅದು ತಾಯಿ ಭಾಷೆ ಆಗಿರೋದ್ರಿಂದ ಅದನ್ನು ಬಳಸ್ಬೇಕು ಜಾಸ್ತಿ. ನೀನೇನ್ ಹೇಳ್ತೀರಾ ಹೇಳು ಪುಟ.
0: ಒಂದು ಎರಡು ಬಾಲೆಲೆ ಹರಡು, ಮೂರು ನಾಲ್ಕು ಅನ್ನಾಕು, ಐದು ಆರು ಬೇಳೆ ಸಾರು, ಏಳು ಎಂಟು ಪಲ್ಯಕ್ಕೆ ದಂಟು, ಒಂಬತ್ತು ಹತ್ತು ಎರಡು ಒಂದರಿಂದ ಹತ್ತು ಈಗಿತ್ತು, ಊಟದ ಆಟವು ಮುಗಿದಿತ್ತು.
1: ಊಟದ ಆಟವು ಮುಗಿತ, ತಿಂಡಿ ಆಯ್ತಾ ನಿಂದು?
0: ಇಲ್ಲ.
1: ಯಾಕೆ?
0: ಅಮ್ಮ ಮಾಡ್ತಿದ್ದಾರೆ.
1: ಹೌದಾ, ಹತ್ತು ಗಂಟೆ ಆಗೋಯ್ತಲ್ಲ ಅದಕ್ಕೆ ಕೇಳಿದೆ. ಭಾನುವಾರ ಅಂತ ಲೇಟಾ? ಭಾನುವಾರ ಅಂತ ತಿಂಡಿ ಲೇಟಾ ಅಂದೆ. ಸರಿಯಪ್ಪ, ಆಯ್ತು. ಹೀಗೆ ಕರೆ ಮಾಡ್ತಾ ಇರೋ. ನಮಸ್ತೆ.
5: This call is now being recorded.
0: Hello.
1: ನಮಸ್ತೆ ಚಿನ್ನರ ಲೋಕ.
0: ನಾನು ಹಾಸನ್ ಬಸ್ತೃಬೀದಿಯಿಂದ ವಿದ್ಯಾಸಿಂಚನ.
1: ವಿದ್ಯಾಸಿಂಚನ ಎಷ್ಟನೇ ತರಗತಿ ಸತಿ?
0: ಎರಡನೇ ತರಗತಿ.
1: ಹೌದಾ, ಶಾಲೆ ಪ್ರಾರಂಭ ಆಯ್ತಲ್ವಾ? ಶಾಲೆ ಪ್ರಾರಂಭವಾಗಿದೆ ಅಲ್ವಾ? ಹೋಗ್ತಾ ಇದೆಯಾ ಶಾಲೆಗೆ? ಹೊಸ ಫ್ರೆಂಡ್ಸ್ ಬಂದಿದಾರಾ? ಪಾಠಗಳು ಶುರುವಾಗಿದ್ಯಾ?
0: ಪಾಠಗಳು ಇನ್ನೂ ಶುರುವಾಗಿಲ್ಲ.
1: ಯಾಕೆ, ಏನ್ ಮಾಡ್ತಿದ್ದಾರೆ?
0: ಇನ್ನೂ ಬುಕ್ಗಳು ಬಂದಿಲ್ಲ, ಅದಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ.
1: ಅದಕ್ಕೆ ಏನ್ ಮಾಡ್ತಿದ್ದಾರೆ?
0: ಈಗ ಅದೇ ABCD 1 2 3 4 ಅದನ್ನ ಬರೆಸ್ತಾ ಇದ್ದಾರೆ.
1: ಪುನರಾವರ್ತನೆ ಅಂತಾರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ರಿವಿಷನ್ ಅಂತಾರೆ. ಅಂದ್ರೆ ನೀವು ರಜಾ ಇದೆ ಅಲ್ವಾ ನಿಮ್ಗೆ, 2-1.5 ತಿಂಗಳು ರಜಾ ಆಗಿತ್ತಲ್ವಾ, ಎಲ್ಲ ಮರ್ತ್ಕೊಂಡ್ ಬಂದಿರ್ತೀರಾ ಅಂತೇಳಿ ಅದನ್ನೆಲ್ಲ ಮತ್ತೆ ಹೊಸದಾಗಿ ಪ್ರಾರಂಭದಿಂದ ಬರೆಸ್ತಾರೆ, ಓದಿಸ್ತಾರೆ ಪುಸ್ತಕ ಪಾಠ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಅಲ್ವಾ? ನೀನು 2ನೇ ತರಗತಿ ಅಲ್ವಾ?
0: ಹೌದು.
1: ಈಗ ನೀವು ಶಾಲೆಗೆ ಹೋಗ್ತೀರಾ ಅಲ್ವಾ? ಅಂದ್ರೆ ಓದೋ ಅಂತ ಮಕ್ಕಳು ನಿಮ್ಮನ್ನ ಏನಂತ ಕರೀತಾರೆ?
0: ಗುಡ್ ಸ್ಟೂಡೆಂಟ್, ಒಳ್ಳೆ ಮಕ್ಕಳು.
1: ಅಲ್ಲ, ಮಕ್ಕಳು ಸರಿ, ಶಾಲೆಗೆ ಹೋಗೋರ್ನ ಹೋಗುವಂತ ಮಕ್ಕಳನ್ನ ಏನಂತ ಕರೀತಾರೆ ಅಂತ?
0: ವಿದ್ಯಾರ್ಥಿಗಳು.
1: ಶಬಾಷ್, ಉತ್ತರ ಸರಿ ಇದೆ. ಅಭಿನಂದನೆಗಳು. ನಿಮಗೆ ಹೇಳ್ಕೊಟ್ರ ಯಾರಾದ್ರು?
0: ಹೌದು.
1: ಯಾರು ಹೇಳ್ಕೊಟ್ರು?
0: ಅಮ್ಮ.
1: ಅಮ್ಮನಾ? ಸರಿ ಸರಿ, ನೀನೇ ಯೋಚನೆ ಮಾಡ್ಬೇಕು. ಅಮ್ಮ ಹೇಳ್ಕೊಟ್ಬಿಟ್ರೆ ಪಟ್ಟ ಅಂತ ನಿಂಗೆ ಯೋಚನೆ ಮಾಡಕ್ಕಾಗಲ್ಲ ಅಲ್ವಾ? ನೀನೇ ಹೇಳ್ದೆ ಗುಡ್ ಸ್ಟೂಡೆಂಟ್ ಅಂತ ಅಲ್ವಾ? ಅಲ್ಲಿ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳು, ಅದ್ ತಗೊಂಡ್ರೆ ಆಗಿತ್ತು. ನೀನೇನ್ ಹೇಳ್ತೀಯ ಪುಟ್ಟ?
0: ನಾನು ದೇವ್ರ ಹಾಡು ಹೇಳ್ತೇನೆ.
1: ಹಾಡು.

0: ದೇವನಾಮ ಅಂತ ಅಂದೆ ಅಲ್ವಾ, ಇದನ್ನ ಸಿನಿಮಾಕ್ಕೂ ಬಳಸ್ಕೊಂಡಿದ್ದಾರೆ. ಯಾವ ಸಿನಿಮಾದ ಗೀತೆ ಇದು? ಮುಕುಂದ ಮುರಾರೆ ನಾ ಮುಕುಂದ ಮುರಾರಿನ ಮುಕುಂದ ಮುರಾರಿ ಚಿತ್ರದು. ಆಯ್ತಾ, ಸರಿ ಪುಟ್ಟ, ಆಯ್ತು. ನಮಸ್ತೆ ಚಿನ್ನರಲೋಕ. ಯಾರದು?
1: ಹಲೋ,
0: ಕೇಳಿಸ್ತಾ ಇದೆ, ಯಾರ್ ಮಾತಾಡ್ತಾ ಇರೋದು?
1: ನಾನು ಬೆಂಗಳೂರಿನಿಂದ ಜಯಂತ್.
0: ಜಯಂತ್ ಸ್ಕೂಲ್ಗೆ ಹೋಗ್ತಾ ಇದ್ಯಾ? ಒಂದಿವಸನಾದ್ರೂ ಸಮಾಧಾನವಾಗಿ ಮಾತಾಡೋ ನೋಡೋಣ.
1: ನಾನು ಬೆಂಗಳೂರಿನಿಂದ ಜಯಂತ್.
0: ಜಯಂತ್, ತಿಂಡಿ ತಿಂದ?
1: ತಿಂದೆ.
0: ಏನ್ ತಿಂಡಿ ಮಾಡಿದ್ರು?
1: ಉಪ್ಪಿಟ್ಟು.
0: ಈಗ ಪತ್ರಗಳು ಗೊತ್ತಲ್ವಾ ನಿಂಗೆ? ಪತ್ರ ಅಂದ್ರೆ ಏನ್ ಗೊತ್ತಲ್ವಾ?
1: ಪತ್ರ ಲೆಟರ್.
0: ಅದೇ ಇಂಗ್ಲಿಷ್ ಅಲ್ಲಿ ಲೆಟರ್ಸ್, ಕನ್ನಡದಲ್ಲಿ ಪತ್ರಗಳು. ಅದನ್ನ ತಲುಪಿಸ್ತಾರಲ್ಲ ಮನೆ ಮನೆಗೆ, ಮನೆ ಮನೆಗೆ ತಲುಪಿಸ್ತಾರಲ್ಲ, ಅವರನ್ನ ಏನಂತ ಕರೀತಾರೆ ಅಂತ? ಪೋಸ್ಟ್ ಮ್ಯಾನ್. ಕನ್ನಡದಲ್ಲಿ, ಕನ್ನಡದಲ್ಲಿ ಏನಂತಾರೆ? ಅಂಚೆ ಟಪಾಲು ವಿತರಕರು ಅಲ್ವಾ. ನೀನೇನ್ ಹೇಳ್ತೀಯಾ? ಹೇಳಪ್ಪ.
1: ಬಣ್ಣದ ತಗಡಿನ ತೊಟ್ಟೋರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಮದರಿಸ ಊದಿದನು, ಸರಿಗಮ ಮದರಿಸ ಊದಿದನು. ತನಗೆ ತುತ್ತೂರಿ ಇದೆ ಎಂದ, ಬೇರೆ ಯಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆ

0: ಅಮ್ಮ ಊದಲು ನೋಡಿದನು ಗಾಗಾಗ ಉಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು, ಬಣ್ಣದ ತುತ್ತೂರಿ ಹಾಳಾಯ್ತು, ಕಂಬದ ಕೋಳಿಗೆ ಗೋಳಾಯ್ತು. ಇದು ನಾ ಬಂದಿದ್ದಂತ ಕವಿಯ ಸರತಿ ಬಿ ರಾಜರತ್ನಮ್ಮ.
1: ನೀನು ಹೇಳಿದ್ದು ಎಲ್ಲ ಸರಿ ಇತ್ತು, ಆದ್ರೆ ಒಂದ್ ಮಾತಿದೆ ಗೊತ್ತಾ ಕನ್ನಡದಲ್ಲಿ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ. ಗಡಿಬಿಡಿ ಮಾಡ್ಕೊಂಡು ಒಂದೇ ಉಸಿರಿಗೆ ಯಾಕೆ ಹೇಳ್ಬೇಕು? ಸಮಾಧಾನವಾಗಿ.

0: హలో,
1: నమస్తే చిన్నరలోక.
0: హలో,
1: యారు మాట్లాడుతున్నారు?
0: గంధన.
1: గంధన ఎల్లింద?
0: ఓస్కోటే.
1: కెంచమన ఓస్కోటేనా? ಎಷ್ಟನೇ ತರಗತಿ ಗಂಧನ?
0: ಸೆಕೆಂಡ್.
1: ಎರಡನೇ ತರಗತಿ. ಕರೆ ಮಾಡ್ತಾ ಇರ್ತೀಯ ಯಾವಾಗ್ಲೂ? ಹೌದಾ? ಇವಾಗ ನೀನ್ ಶಾಲೆಗೆ ಹೋಗ್ತೀಯಾ ಅಲ್ವಾ? ನಿಮ್ಮನ್ನ ಹಿಂದಿನ ಪ್ರಶ್ನೆಲಿ ಕೇಳಿದ್ವಿ, ವಿದ್ಯಾರ್ಥಿಗಳು ಅಂತ ಕರೀತಾರೆ ಅಂತ. ವಿದ್ಯಾರ್ಥಿಗಳಿಗೆ ಕಲಿಸ್ತಾರಲ್ಲ, ಅವರನ್ನ ಏನಂತ ಕರೀತಾರೆ? ಈಗ ನೀವು ಶಾಲೆಗೆ ಹೋಗ್ತೀರಾ ಅಲ್ವಾ ಪುಟ್ಟ?
0: ಹೌದು.
1: ನಿಮ್ಮನ್ನ ವಿದ್ಯಾರ್ಥಿಗಳು ಅಂತ ಕರೀತಾರೆ.
0: ಹೌದು.
1: ವಿದ್ಯಾರ್ಥಿಗಳಿಗೆ ಏನೇನಾದ್ರೂ ಹೇಳ್ಕೊಡ್ತಾರಲ್ಲ, ಅವರನ್ನ ಏನಂತ ಕರೀತಾರೆ?
0: ಶಿಕ್ಷಕ.
1: ಆಮೇಲೆ ಯಾರೋ ನೀನೇ ಹೇಳ್ಬೇಕು, ಹೇಳಿಸ್ಕೋಬಾರ್ದು. ಯಾರು ಹೇಳ್ಕೊಡ್ತಿರೋದು?
0: ಯಾರು ಇಲ್ಲ.
1: ಅಯ್ಯ, ನಂಗೆ ಕೇಳಿಸ್ತು ಪುಟ್ಟ, ಸುಳ್ಳು ಹೇಳ್ಬಾರ್ದಲ್ವಾ ಮಕ್ಕಳು? ಶಿಕ್ಷಕರು ಅಥವಾ ಶಿಕ್ಷಕ ಅಂದ್ರೆ ಬರೀ ಒಬ್ಬರೇ ಆಗ್ತಾರೆ ಶಿಕ್ಷಕರು. ಈಗಿನ ಜಾಸ್ತಿ ಶಿಕ್ಷಕಿಯರು ಇರ್ತಾರೆ ಅಲ್ವಾ? ಅಥವಾ ಇನ್ನೇನಂತಾರೆ ಶಿಕ್ಷಕರನ್ನ? ಇನ್ನೊಂದು ಪದ ಇದೆ, ಗೊತ್ತಾಗ್ತಿಲ್ವಾ? ಗಂಧನ ಗೊತ್ತಾಗ್ತಾ ಇಲ್ವಾ?
0: ಗೊತ್ತಾಗ್ತಿಲ್ಲ.
1: ಗುರುಗಳು ಅಂತ ಕರೀತಾರೆ. ಏನಂತ ಕರೀತಾರೆ?
0: ಗುರುಗಳು.
1: ಎಲ್ಲ ಹೇಳ್ಕೊಡ್ತಾರಲ್ಲ, ಅವರನ್ನ ಗುರುಗಳು ಅಂತ ಕರೀತಾರೆ. ಆಯ್ತಾ? ಈಗ ನೀನೇನ್ ಹೇಳ್ತೀಯ? ಹೇಳಪ್ಪ.
0: ಇದೇ ನಾಡು, ಇದೇ ಭಾಷೆ, ಏನೆಂದು

0: ಅಷ್ಟೇನಾ?
1: ಹ್ಮ್,
0: ಆಯ್ತು. ಮುಂದಿನ ಸತಿ ಕರೆ ಮಾಡುವಾಗ ಪೂರ್ತಿ ಹೇಳಬೇಕು, ಆಯ್ತಾ? ಹ್ಮ್, ಆಯ್ತಪ್ಪ. ಹ್ಮ್. ನಮಸ್ತೆ. ನಮಸ್ತೆ ಚಿನ್ನರಲೋಕ.
2: ಹಲೋ,
0: ಯಾರ್ ಮಾತಾಡ್ತಿರೋದು? ಇನ್ನೊಂದ್ಸ ಆಧ್ಯಾತ್ಮಿಕನಾ? ಎಲ್ಲಿಂದ ಪುಟ್ಟ? ಫೋನ್ ಕರೆಕ್ಟ್ ಆಗಿ ಇಟ್ಕೋಮ್ಮ. ಇವಾಗ ಮಾತಾಡು. ಎಲ್ಲಿಂದ ಮಾತಾಡ್ಬೇಕು?
2: ಹಲೋ,
0: ಮಾತಾಡ್ಬೇಕು. ಕೇಳಿಸ್ತಿದೆ ಅಲ್ವಾ ನಾನು ಮಾತಾಡ್ತಿರೋದು ನಿಂಗೆ? ಯಾವೂರಿನಿಂದ ಮಾತಾಡ್ತಿದ್ಯಾ? ನೀನೇ ಮಾತಾಡು.
2: ಹುಲಿಕೆರೆ.
0: ಹುಲಿಕೆರೆ
2: ಚಂದ್ರಪಟ್ಟಣ ತಾಲೂಕು.
0: ಎಷ್ಟನೇ ತರಗತಿ ನೀನು? ಮತ್ ನೋಡ್ದ, ಪುಟ್ ಪುಟ್ ಅವ್ರು ಎಲ್ ಕೆ ಜಿ ಮಕ್ಕಳೆಲ್ಲ ಅವರೇ ಫೋನ್ ಇಟ್ಕೊಂಡು ಅವರೇ ನೀಟಾಗಿ ಮಾತಾಡ್ತಾರೆ. ನಿನ್ ಅಮ್ಮನಿಂದ ಫೋನ್ ಇಟ್ಕೋ, ಇಸ್ಕೊಡೆ. ಈ ಕಡೆ ಬಾ. ಶಾಲೆ ಪ್ರಾರಂಭ ಆಯ್ತಾ? ಸ್ಕೂಲ್ ಹೋಗ್ತಾ ಇದ್ಯಾ? ಎಷ್ಟು ದಿವಸ ಆಯ್ತು ಶಾಲೆ ಪ್ರಾರಂಭ ಆಗಿ? ಒಂದ್ ಕೆಲಸ ಮಾಡು, ಫೋನ್ ಅಪ್ಪನ ಕೈಲಿ ಕೊಟ್ಬಿಡು, ಅವರೇ ಮಾತಾಡ್ಲಿ. ಅವ್ರು ಹೇಳ್ಕೊಡ್ತಿದಾರಲ್ವಾ, ಅವರೇ ಹೇಳ್ಕೊಟ್ರೆ ನಿಮಗೆ ಯೋಚನೆ ಮಾಡೋಕ್ಕಾಗ್ಲಿ ಉತ್ತರ ಹೇಳಕ್ಕಾಗ್ಲಿ ಕಷ್ಟ ಯಾವಾಗ್ಲೂ ಆಗುತ್ತೆ. ಈಗ ಅವರೆಲ್ಲ ಹೇಳ್ಕೊಟ್ಬಿಟ್ರೆ ನೀನ್ ಮಾತಾಡು ಆರಾಮಾಗಿ, ತಪ್ಪಾದ್ರೂ ಪರವಾಗಿಲ್ಲ. ಆಯ್ತಾ ಪುಟ್ಟ, ಮಾತಾಡು. ಆಯ್ತಾ? ಆಯ್ತಾ. ಈಗ ರೋಗಿಗಳು ಅಂತ ಗೊತ್ತಲ್ವಾ ನಿಮ್ಗೆ, ಕಾಯಿಲೆ ಬಂದಿರೋರ್ನ ರೋಗಿ ಅಂತ ಕರಿತೀವಿ. ಅವರಿಗೆ ಚಿಕಿತ್ಸೆ ಕೊಡ್ತಾರಲ್ವಾ, ಅವ್ರನ್ನ ಏನಂತ ಕರೀತಾರೆ? ಡಾಕ್ಟರ್ ಅಥವಾ ಕನ್ನಡದಲ್ಲಿ ವೈದ್ಯರು ಅಂತೇಳಿ ಕರೀತಾರೆ. ಆಯ್ತಾ. ತಿಂಡಿ ಆಗಿಲ್ವಾ? ಮತ್ ಜೋರಾಗಿ ಮಾತಾಡು. ನೀನೇನಾದ್ರು ಹೇಳ್ತೀಯಪ್ಪ? ಏನ್ ಹೇಳ್ತೀಯಾ ಹೇಳು. ನೀನೆಲ್ಲ ಬಿಟ್ಟ ಸ್ಥಳವನ್ನು ತುಂಬಿ ತರ ಉತ್ತರ ಕೊಡ್ತಾ ಇದೀಯಾ. ಹ್ಮ್, ಆಯ್ತು. ಪದ್ಯ ಹೇಳಪ್ಪ.
2: ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು, ಹಲವು ಕೊಂಬೆಗಳನ್ನು ಚಾಚಿ ಚಂಪಾದನಗಳನ್ನು ತೆನೆಗಳಲ್ಲಿ ಹಾರಡಿತ್ತು. ಪಕ್ಷಿ ಹಕ್ಕಿ ಪಕ್ಷಿಗಳು

0: ಕನಸನ್ನು ಕೊಟ್ಟಿದೆ. ಮುರಿಗಳು ಚಿಲಿಪಿಲಿ ಹಾಡಿತ್ತು. ಎಲೆಗಳ ಜೊತೆಗೆ ಕಾಯಿ ತೂಗಿ ಬಾಯಲ್ಲಿ ನೀರನ್ನು ತುಂಬಿತು. ಮಾವಿನ ಮರದಲ್ಲಿ ಕಮ್ಮಿನ ಪರಿಮಳ ಜನರು ಮನವನ್ನು ಸೆಳೆದಿತ್ತು. ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು. ಶುದ್ಧ ಗಾಳಿ ಮಳೆ ನಂದನವೇ ಎಲೆ ಹೂ ಹಸಿರಿನ ತಾಕತ್ತು. ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈ ಹೊತ್ತು. ಕವಿ ಬಾಗೂರು ಮಾರ್ಕಂಡೇಯ.
1: ಬಾಗೂರು ಮಾರ್ಕಂಡೇಯ ಅಲ್ವಾ ನೋಡು, ಇದನ್ನ ಹೇಳ್ದೆ ಅಲ್ವಾ ನೀನು, ಇದನ್ನ ಬಯಾರ್ಟ್ ಮಾಡಿದ್ದೆ ಅಂದ್ರೆ ಏನ್ ಮಾಡಿದ್ದೆ, ಕಲ್ತ್ಕೊಂಡಿದ್ದೆ ಅಲ್ವಾಪ. ಇದನ್ ಮಾತಾಡ್ದಂಗೆನೆ ನಾವೇನಾದ್ರೂ ಕೇಳಿದಾಗ ನೀನೇ ಉತ್ತರವನ್ನ ಕೊಟ್ರೆ ನಿಮ್ಗೆ ಏನು ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗತ್ತೆ. ಇಲ್ಲ ಅವ್ರ ಪೇರೆಂಟ್ಸ್ ಹೇಳ್ಕೊಟ್ರೆ ನಿಮ್ಗೆ ಏನಾಗತ್ತೇಳು, ಎಲ್ಲಾನೂ ನೀವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ತೀರಾ, ಅವ್ರು ಹೇಳ್ಕೊಡ್ಲಿ ಹೇಳ್ಕೊಡ್ಲಿ ಅಂತ ಕಾಯ್ತೀರಾ. ಅದಕ್ಕೆ ಸ್ವಂತವಾಗಿ ಮಾತಾಡೋದನ್ನು ಕಲ್ತ್ಕೋಬೇಕು ಆಯ್ತಾ. ಮುಂದಿನ ಸತಿ ಕರೆ ಮಾಡಿದಾಗ ನೀನೇ ಮಾತಾಡ್ಬೇಕು, ಅಮ್ಮ ಅಪ್ಪ ಮಾತಾಡಬಾರ್ದು ಆಯ್ತಾ ಪುಟ್ಟ. ಹ್ಞೂ ಅಲ್ಲ ಆಯ್ತು ಅಂತೇಳು. ಹ್ಞೂ ಮಾತಾಡೋದು ಕಲಿಬೇಕು ಬಾಯಿ ಬಿಟ್ಟು ಸ್ಪಷ್ಟವಾಗಿ ಅಲ್ವಾ. ಮತ್ತು ಹ್ಞೂ ಅಂದಲ್ಲ ಆಯ್ತು ಅಂತೇಳು. ಹ್ಞೂ ಆಯ್ತಪ್ಪ. ನಮಸ್ತೆ ಚಿನ್ನರ ಲೋಕ.
2: ಹಲೋ
1: ನಮಸ್ತೆ ಚಿನ್ನರ ಲೋಕ.
2: ಶುಭೋದಯ, ನನ್ನ ಹೆಸರು ಸ್ಕಂದನ್ ವಿ ಎಸ್.
1: ಸ್ಕಂದನ್ ಯಾವ ತರಗತಿ?
2: ಸಮಗೇರಡ್ ಹಾಸನ.
1: ಯಾವ ತರಗತಿಯಪ್ಪ?
2: ಎಂಟನೇ ತರಗತಿ.
1: ಎಂಟನೇ ತರಗತಿ. ನಿಂಗೆ ಒಂದು ಪ್ರಶ್ನೆ. ಇವಾಗ ಒಡೆದ ನಲ್ಲಿ ಇರುತ್ತೆ ಗೊತ್ತಾ, ನಲ್ಲಿ ಎಲ್ಲ ಒಡ್ಕೊಂಡೋಗಿರುತ್ತೆ, ಪೈಪ್ ಎಲ್ಲ ಒಡ್ಕೊಂಡೋಗಿರುತ್ತಲ್ವಾ. ಈಗ ನಲ್ಲಿ ಗೊತ್ತಲ್ವಾ, ನೀರ್ ಬರುತ್ತಲ್ಲ ನಲ್ಲಿ. ನಲ್ಲಿ ಗೊತ್ತಿಲ್ಲ, ನಿಮ್ ಮನೇಲಿ ನೀರ್ ಎಲ್ಲಿಂದ ಬರುತ್ತೆ?
2: ನಲ್ಲಿಗೆ ನಳ.
1: ಅದೇ ನಲ್ಲಿ ಎಲ್ಲ ಇರುತ್ತಲ್ವಾ, ಅದರದ್ದು ಪೈಪ್ ಎಲ್ಲ ಹಾಳಾದಾಗ ಎಲ್ಲ ಸರಿಪಡಿಸ್ತಾರಲ್ವಾ, ಅವರನ್ನ ಏನಂತ ಕರೀತಾರೆ?
2: ಪ್ಲಂಬರ್.
1: ಹ್ಮ್ ಪ್ಲಂಬರ್ ಅಂತ ಕರೀತಾರೆ ಅಲ್ವಾ.
2: ಹೌದು.
1: ನೀನೇನ್ ಹೇಳ್ತೀಯ?
2: ನಾನೀಗ ಭಗವದ್ಗೀತೆ ಶ್ಲೋಕ ಹೇಳ್ತೇನೆ.
1: ಹ್ಮ್ ಹೇಳಪ್ಪ.
2: ಆತ್ರ ಶೂರೋ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ನೃಪದಶ್ಚ ಮಹಾರಥಃ. ಈ ಶ್ಲೋಕದ ಅರ್ಥವೇನೆಂದರೆ ದುರ್ಯೋಧನ ದ್ರೋಣಾಚಾರ್ಯರ ಯುದ್ಧ ಕಲೆಯ ಮುಂದೆ ಯಾವ ದುಷ್ಟದಿಮ್ನನು ದೊಡ್ಡ ತಡೆಯಾಗಿರಲಿಲ್ಲ, ಮತ್ತು ಪಾಂಡವರಲ್ಲಿ ಭೀಮಾರ್ಜುನರ ಶಕ್ತಿ ಇದ್ದ ಅನೇಕರು ಇದ್ದರು. ಇದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಹುದು ಎಂದು ದುರ್ಯೋಧನನೆ ಹೇಳಿದನು. ಧನ್ಯವಾದಗಳು.
1: ಅಂದ್ರೆ ನೀನ್ ಅದ್ರದ್ದು ವ್ಯಾಖ್ಯಾನನು ಹೇಳ್ದೆ ಅಲ್ವಾ?
2: ಹೌದು.
1: ಹ್ಮ್ ಚೆನ್ನಾಗಿ ಹೇಳ್ದೆ. ಇನ್ನು ಮುಂದಿನ ಸಲ ಮತ್ತೆ ಮತ್ತೆ ಹೊಸ ಹೊಸದನ್ನ ಹೇಳು ಅಂತ ಹೇಳ್ತಾ ಅಭಿನಂದನೆಗಳು ನಿಮಗೆ. ಉತ್ತರನೂ ಸರಿಯಾಗಿ ಹೇಳ್ದೆ ಅದಕ್ಕೆ ಆಯ್ತಾ.
2: ಥ್ಯಾಂಕ್ ಯು.
1: ಆಯ್ತಪ್ಪ. ನಮಸ್ತೆ.
3: ಹಲೋ,
1: ಯಾರು ಮಾತಾಡ್ತಿರೋದು?
3: ಧನಿಕಾ.
1: ಧನಿಕಾ, ಎಷ್ಟನೇ ತರಗತಿ? ರೇಡಿಯೋ ಸೆಟ್ ಇಂದ ದೂರ ಬರಬೇಕು ಧನಿಕಾ. ಹ್ಮ್ ಎಷ್ಟನೇ ತರಗತಿ ನೀನು?
3: ಆರನೇ ತರಗತಿ.
1: ಆರನೇ ತರಗತಿ. ಶಾಲೆ ಪ್ರಾರಂಭ ಆಗಿದೆ? ಶಾಲೆ ಪ್ರಾರಂಭ ಆಗಿದ್ಯಾ?
3: ಹ್ಮ್ ಆಗಿದೆ.
1: ಹ್ಮ್ ಈ ಕಡೆ ಗಮನ ಕೊಡು, ಅವಾಗ ಆ ಆ ಅನ್ನೋದು ತಪ್ಪುತ್ತೆ ಆಯ್ತಾ. ಈಗ ವಾಹನ ಚಲಾಯಿಸ್ತಾರಲ್ಲ, ಅವ್ರಿಗೆ ಏನಂತ ಕರೀತಾರೆ?
3: ಡ್ರೈವರ್.
1: ಕನ್ನಡದಲ್ಲಿ?
3: ಚಾಲಕರು.
1: ಚಾಲಕರು. ರೈಟ್ ಸ್ಟಾಪ್ ಅಂತ ಹೇಳ್ತಾರಲ್ವಾ, ಈಗ ಗಾಡಿ ಓಡ್ತಾ ಇರುತ್ತೆ, ವಾಹನ ಚಲಾಯಿಸ್ತಾರೆ, ಅವ್ರನ್ನ ಚಾಲಕರು ಅಂತ ಕರಿತೀವಿ. ಗಾಡಿ ನಿಲ್ಸೋದಿಕ್ಕೆ ಅಥವಾ ಮತ್ತೆ ಹೋಗೋದಿಕ್ಕೆ ವಿಸಲ್ ಆಗ್ತಾರಲ್ವಾ, ಅವ್ರನ್ನ ಏನಂತ ಕರೀತಾರೆ?
3: ಕಂಡಕ್ಟರ್.
1: ಅದೇ ಕನ್ನಡದಲ್ಲಿ ಹೇಳ್ಕೊಟ್ರೆ ಯಾರೋ?
3: ಇಲ್ಲ
1: ನನಗೆ ಕೇಳಿಸ್ತು, ನಿಂಗೆ ಕೇಳಿಸಿಲ್ಲ ನೋಡು. ಮತ್ತೆ ಹೇಳ್ಕೊಟ್ರು.
3: ಗೊತ್ತಿಲ್ಲ.
1: ನಿರ್ವಾಹಕರು.
3: ನಿರ್ವಾಹಕರು.
1: ಹ್ಮ್ ನಿಂಗೆ ಗುಡ್, ಎರಡ್ ಗುಡ್. ಯಾಕೆ ಗೊತ್ತಾ? ಅಮ್ಮ ಯಾರೋ ಎರಡ್ ಸತಿ ಹೇಳ್ಕೊಟ್ರು ಆದ್ರೆ ನೀನ್ ಆ ಕಡೆ ಗಮನ ಕೊಡ್ಲಿಲ್ಲ, ಈ ಕಡೆಗೆ ಕೇಳಿಸ್ಕೊಂತಿದ್ದೆ, ನಂಗೆ ಗೊತ್ತಿಲ್ಲ ಅನ್ಬಿಟ್ಟು ಇಲ್ಲಿ ಕೇಳಿಸ್ಕೊಂಡೆ. ಇದ್ ನಿಂಗೆ ಜಾಸ್ತಿ ನೆನಪಲ್ಲಿ ಉಳಿಯುತ್ತೆ. ಗುಡ್ ನೀನು. ಈಗ ಹೇಳು, ಕಂಡಕ್ಟರ್ಗೆ ಏನಂತ ಕರೀತಾರೆ?
3: ನಿರ್ವಾಹಕರು.
1: ಗುಡ್. ನೀನೇನ್ ಹೇಳ್ತೀಯ ಪುಟ್ಟ? ಹೇಳಪ್ಪ.
3: ಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲಲೆ ಹಾರುವುದೋದರೆ ಆಗ ತೊಂದರೆ ಇದು ಕಷ್ಟ. ಒಂದಿನ ಇದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚು ಹರುಷವ ತಂದಿತ್ತು. ಕೂಡಲೇ ಪುಟ್ಟಿ ತನ್ನನೆ ಜಿಗಿದು ಆಗಸದೊಡಿಗೆ ಹಾರಿದಳು. ಹಾರುತ ತೇಳುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲರ ಸೇರಿದಳು. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದಳು. ನೆರಳೆ ಬಣ್ಣದ ಚಂದಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳನಾಳವ ಕೆಂಪಗೆ ಬಣ ಬಣ ಗುಟ್ಟುತ್ತಲಿತ್ತು. ಕಾಣಲು

0: ಹೇಳಿದಳು, ಕೆಂಪು ಬಂಡೆಯನ್ನು ನೀ ಹೇಗೆ ಇಲ್ಲಿ ಇಲ್ಲಿಗೆ ಬಂದೆ?
1: ಕತೆ ಹೇಳ್ದ ಹಾಡೇಳ್ದ?
0: ಪದ್ಯ.
1: ಪದ್ಯ ಸ್ವಲ್ಪ ರಾಗವಾಗಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನ. ಆಯ್ತಾ, ಚೆನ್ನಾಗಿ ಹೇಳ್ದೆ, ಸ್ವಲ್ಪ ರಾಗ ಆಗಿ ಹೇಳಿದ್ರೆ ಇನ್ನ ಚೆನ್ನಾಗಿರುತ್ತೆ. ಆಯ್ತಾ, ಹೀಗೆ ಕರೆ ಮಾಡ್ತಾ ಇರು. ಆಯ್ತು ಪುಟ್ಟ.

0: ನಮಸ್ತೆ ಚಿನ್ನರಲೋಕ.
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಶಿವಾನಿ ವಿಆರ್ ಶಂಕರ್.
0: ಓಹೋ, ಗೊರೂರಿನಿಂದ. ಮತ್ತೆ ಏನ್ ಸಮಾಚಾರ? ತಿಂಡಿ ಆಯ್ತಾ?
1: ತಿಂಡಿ ಆಗಿಲ್ಲ.
0: ಯಾಕೆ? 10:30 ಆಯ್ತಾ ಬಂತಲ್ಲ?
1: ಮಾಡ್ತೀವಿ.
0: ಹೌದಾ? ಏನೋ ಒಂಥರ ನೀನೆ ಕಷ್ಟಪಟ್ಟು ಮಾಡ್ತೀವಿ ಏನೋ ನಂಗೆ. ಮಾಡ್ತೀವೀಗ ಅಂತ್ಯ? ಯಾರು ಮಾಡೋದು? ಅಮ್ಮನಾ?
1: ಅಮ್ಮ.
0: ಎಷ್ಟನೇ ತರಗತಿ ಇದೆ ನೀನು? 7 ಅಲ್ವಾ ವಯಸ್ಸಲ್ಲಿ?
1: 5.
0: ಐದು. ಮತ್ತೆ ಏನ್ ಕಲ್ತಿದ್ಯಾ? ಸಮಯ ಆಗಿದೆ, ನಿಂಗೆ ಪ್ರಶ್ನೆ ಕೇಳಲ್ಲ. ಏನ್ ಕಲ್ತಿದ್ಯಾ ಹೇಳ್ಬಿಡು. ಏನ್ ಕಲ್ತಿದ್ಯಪ್ಪ?
1: ಹಾಡು.
0: ಹೇಳು, ಬೇಗ ಹೇಳ್ಬೇಕು.
1: ವನದೇವಿ ಪ್ರೀತಿಯ ವಂದನೆ ಹೇಗಂತ ಮಾಡಲಿ ವರ್ಣನೆ, ಮನಸೂರೆ ಮಾಡಬಲ್ಲ.

بندوني لبانلي موردي كمبو سورينا ಹೊಂಗಿರನ ಕೂಡ ದರೆಯಲ್ಲಿ ಮೊದಲು ನಿನ್ನ ಸ್ಪರ್ಶವ ಮಾಡಿದೆ. ಮಯೂರಿ ಸಿರಿ ನರ್ತನ ಇಲ್ಲಿದೆ, ಕೈ ಚಾಚಿ ಗಿರಿ ಮುಗಿಲನ್ನು ತಾಕಿದೆ. ಎಂದಿಗೂ ಮಾಸದ ಚೈತ್ರವು ನಿನ್ನ

0: ಧನ್ಯವಾದಗಳು.
1: ಹ್ಮ್, ಆಯ್ತು, ಚೆನ್ನಾಗಿ ಹೇಳಿದೆ, ಹೀಗೆ ಕರೆ ಮಾಡ್ತಾ ಇರು, ಆಯ್ತಾ? ಸಮಯನೂ ಆಯ್ತು, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೇಳುಗರೆ, ಈವರೆಗೆ ಕಾರ್ಯಕ್ರಮ ನಿಮ್ಮವರೆಗೆ ತಲುಪೋದಕ್ಕೆ ತಾಂತ್ರಿಕ ಸಹಕಾರವನ್ನು ನೀಡಿದ್ದು ಡಿ ಅರವಿಂದನ್ ಹಾಗೂ ಸೋಮಶೇಖರ್, ನಿಮ್ಮೊಂದಿಗಿದ್ದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಿ ಸುಜಲಾದೇವಿ.
2: ಎಳೆ ಮಕ್ಕಳ ಮಾತುಗಳ ಮಾಲೆ ಚಿಣ್ಣರ ಲೋಕ ಕೇಳಿದ್ರಿ.
3: ಮಾತುಗಳ ಹಾಡುಗಳ ಗುಚ್ಛವಿದು.
4: ಇದು ಹಾಸನ ಆಕಾಶವಾಣಿಯ ಕಾರ್ಯಕ್ರಮ.

ಟ್ಯೂನ್ ಮಾಡಿದ್ದೀರಾ 102.2 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಕೇಳುಗರೆ, ನಿಲಯದ ಎರಡನೇ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ಸ್ವರ್ಣದಾಸ್ ಹೆಚ್ವಿ. ಈಗ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚನ್ನವೀರ ಕಣವಿ ಅವರ ರಚನೆ ವೃಂದಗಾನದಲ್ಲಿ ತ್ಯಾಗ ಜೀವನದ ಸಂಧ್ಯಾ.

ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯ್ ಭಾಸ್ಕರ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆನಂತರ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನಲ್ ಸಮಸ್ಯೆಗಳು ಈ ಕುರಿತು ಡಾ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇನ್ನು ಮುಂದೆ ಕೇಳಿ ಪ್ರಭಾಮಣಿ ಮಂಜುನಾಥ್ ಅವರು ಹಾಡಿರುವ ಹೆಚ್ ಆರ್ ಲೀಲಾವತಿಯವರ ರಚನೆ ಈನಾಡ ಒಡಲಲ್ಲಿ.

ಈಗ ಕೇಳಿ ಸಮೂಹಗಾನದಲ್ಲಿ ಸಾಶಿ ಮರುಳಯ್ಯ ಅವರ ದೇಶಭಕ್ತಿ ಗೀತೆ ಇಳೆಗೆ ಬಂತು ಭಾರತಕ್ಕೆ ಬಂತು.

ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರೀಧರ್ ಅವರ ದೇಶಭಕ್ತಿ ಗೀತೆ ಕಸ್ತೂರಿ ಕನ್ನಡದ ನಾಡು ಇದು ಶ್ರೀಗಂಧದ ನೆಲೆಬೀಡು. ಹಾಡಿದ್ದಾರೆ ಎಂ ಪ್ರಭಾಮಣಿ ಮಂಜುನಾಥ್.

ಇದುವರೆಗೂ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಕೇಳಿದರೆ ಸಮಯ ಹೊಂದಿಸಿಕೊಳ್ಳಿ. ಸ್ಟುಡಿಯೋದಲ್ಲಿ ಸಮಯವಾಗಿದೆ 11:10. ಈಗ ಕೇಳಿ ಪುಲ್ವಾರಿ ಗೀತೋಂಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆನ್ ಮಿಲೋ ಸಜ್ಜನಾ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತವಿದೆ. ಈ ಗೀತೆಯನ್ನ ಹಾಡಿದ್ದಾರೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್. ಪುಲ್ವಾರಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆನ್ ಮಿಲೋ ಸಜ್ಜನಾ ಚಿತ್ರದ ಈ ಗೀತೆ.

ಈಗ ಕೇಳಿ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ವರ್ ಅವರ ಯುಗಳ ಸ್ವರದಲ್ಲಿ ಆಂದಿ ಚಿತ್ರದ ಗೀತೆ. ಗುಲ್ಜಾರ್ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ರಾಹುಲ್ ದೇವ್ ಬರ್ಮನ್.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಭಾವಗೀತೆಗಳನ್ನ ಆಲಿಸಬಹುದು. 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳಿ ಜಾನ್ ನಿಸರ್ ಅಖ್ತರ್ ಅವರು ಬರೆದಿರುವ ಸಿಐಡಿ ಚಿತ್ರದ ಗೀತೆ. ಆರ್ಡಿ ಬರ್ಮನವರ ಸಂಗೀತವಿರುವ ಈ ಗೀತೆಗೆ ದನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಮತ್ತು ಗೀತಾ ದತ್. ಕೇಳುಗರೆ, ಈ ಗೀತೆಗೆ ಸಂಗೀತವನ್ನ ನೀಡಿರುವವರು ಓ ಪಿ ನಯ್ಯರ್.

0: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
1: ನಾವೇ ಅಲ್ವೇ.
0: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಆಪ್ಕಿ ಕಸಮ್ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚೈನಾ ಟೌನ್ ಚಿತ್ರದ ಈ ಸುಮಧುರ ಗೀತೆಯನ್ನ ಮೊಹಮ್ಮದ್ ರಫಿ ಮತ್ತು ಸಂಗಡಿಗರ ಸ್ವರದಲ್ಲಿ. ಮಜ್ರೂಹ್ ಅವರ ಸಾಹಿತ್ಯಕ್ಕೆ ರವಿ ಅವರ ಸಂಗೀತವಿದೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಜ್ರೂ ಅವರ ಸಾಹಿತ್ಯವಿರುವ ಅಭಿಮಾನ್ ಚಿತ್ರದ ಗೀತೆ. ಎಸ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವ ಈ ಗೀತೆಗೆ ದನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್.

ಆಕಾಶವಾಣಿ ಹಾಸನ ಕೆಳಗರೆ ಸ್ಟುಡಿಯೋದಲ್ಲಿ ಸಮಯವಾಗಿದೆ 11:30:22. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬೃಂದಾವನಿ ಸಾರಂಗ್ ರಾಗದಲ್ಲಿ ಶ್ರೀಪಾದ್ ಕುಲಕರ್ಣಿಯವರ ಬಾನ್ಸುರಿ ವಾದನ.

ಕೇಳುಗರೆ, ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಪಾದ್ ಕುಲಕರ್ಣಿ ಅವರಿಂದ ಬೃಂದಾವನಿ ಸಾರಂಗ್ ರಾಗದಲ್ಲಿ ಬಾನ್ಸುರಿ ವಾದನವನ್ನ ಕೇಳಿದಿರಿ. ಇದು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಕೇಳುಗರೆ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಪಿಎಂಯುವೈ ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಪಿಯು ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನನ್ನ ಓದೋ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ. ನಾನು ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ನ ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದು ಸೆಷನ್ ಓದ್ತಿದ್ದೆ. ನಾನು ಏನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಸೊಲೋ ಮಾಡಿ ಬೇರೆ ಸಬ್ಜೆಕ್ಟ್ ಸೊಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಅಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನನಗೆ June 21st ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈ ರೀನೀಟ್ ಗೆ ಪ್ರಿಪೇರ್ ಮಾಡ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟಪತಿ, ಹಂಗಾಮಿ ರಾಷ್ಟಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಸಮಯ ಆಗಿದೆ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದ್ದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣಾ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣಾ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣಾ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ. ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಂದ್ರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನ ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ,
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲ್ ಆಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತೇಳಿ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಅವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದ್ರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನ ಸೇರಿಸುವಂತ ಕೆಲಸ ಆಗ್ಬೇಕು. ನಾವು ಇನ್ನೊಬ್ರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದ್ರೆ ಇಂದಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವ್ರು ಅದನ್ನ ಪ್ರಾಕ್ಟಿಕಲ್ ಆಗಿ ತಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ನಾವು ಅಂತ ಒಂದು ಸ್ಪಿರಿಟ್ ಅಲ್ಲಿ ಇರ್ಲಿಲ್ಲ ಅಂದಿನ ಕಾಲದಲ್ಲಿ. ನಮ್ಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿಯೇ ನಮ್ಮ ಗುರು ಹಿರಿಯರು ಇದ್ದು ನಮ್ಗೆ ನಿಧಾನವಾಗಿ ಹೋಗಕ್ಕೆ ಒಂದು ಅವಕಾಶ ಇತ್ತು. ಮತ್ತೆ ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳಕ್ಕೆ ಆವಾಗಲೇ ನಾವು ಅದನ್ನ ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೋಣೋಗಿ ತಡೆಯೊಳಗೆ ತುಂಬಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದ್ರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದ್ರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮ್ಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮ್ಗೆ ಒಂದು ಮೌಲ್ಯವನ್ನು ತುಂಬುವಂತದ್ದಲ್ಲ, ಇರುತ್ತೆ ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನ ಬೆಳೆಸುವಂತ ಕೆಲಸ ಮನೆ ಒಳಗೆ ಮತ್ತೆ ಶಾಲೆಯಲ್ಲಿ ಆಗ್ಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮ್ಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
0: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ?
1: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನು ಬದಲಾಯಿಸೋಕೆ ಹೋಗ್ತೀವಿ. ಮಕ್ಕಳನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದಕ್ಕೆ ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ನ ವಿಚಾರಗಳನ್ನು, ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತುಬಿಟ್ಟಿದೆ ಅದು. ಆದರೆ ಆ ವಿಚಾರ ಏನು ತಿಳಿಸ್ತಾ ಇದ್ದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನಲ್ಲಿ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಕಡೆಗಣಿಸ ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ, ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್, ಅದನ್ನ ಮಕ್ಕಳಿಗೆ ಮೊದಲು ತಿಳಿಸ್ಬೇಕು. ನಾವೇನ್ ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗ್ಬಿಡ್ಲಿ ಮೊದಲೇ, ಅವ್ರಿಗಿನ ಮೇಲ್ ಬಂದ್ಬಿಡ್ಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನ ಮಗು ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಬೇಗ ಸೆಟ್ಲ್ ಆಗ್ಬಿಡ್ತಾರೆ. ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದ್ರೆ ಏನು, ನಿಜವಾಗ್ಲೂ ಜೀವನ ಅಂದ್ರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರ ಮಾಡ್ಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದ್ರೆ ಆ ಎಲ್ಲರನ್ನೂ ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನ ಸೋಲಿಸ್ಬೇಕು. ಈ ಕಾಂಪಿಟೇಷನ್ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳಕಾಗಲ್ಲ. ಯಾಕಂದ್ರೆ ಮೂಲದಲ್ಲಿ ಒಂದು ಎಲ್ಲಾ ಪ್ರತಿ ಮಕ್ಕಳಿಗೂ ಪ್ರತಿಯೊಂದು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ, ಆವಾಗಲೂ ಅಷ್ಟೇ ಪೋಷಕರು, ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ, ಅವ್ರ ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು, ಮಾನವೀಯ ಗೌಣ ಮೌಲ್ಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಮತ್ತೆ ಸಂಸ್ಕಾರಯುತ, ಸಂಸ್ಕಾರ ಅಂದರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ, ಅದನ್ನು ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನು ಸರಿ ಮಾಡಿಬಿಟ್ಟು ಅದನ್ನು ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು, ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದ್ಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆ ಒಂದು ಗೌರವವನ್ನು ಕೊಡೋದಾಗ್ಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗ್ಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗ್ಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
2: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ?
1: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತ ಹೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ ಗುರು ಶಿಷ್ಯರ ಮಧ್ಯೆ. ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ, ಶಿಷ್ಯರ ಮೇಲೆ ಶಿಷ್ಯರಿಗೆ ಗುರು ಮೇಲೆ ಭಯಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯಭಕ್ತಿ ಮೂಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಹೇಳಿದ್ರೆ ಏನ್ ಮಾಡ್ಬಿಡ್ತಾರೋ ಅನ್ನೋ ಭಯ ಶುರು ಆಗ್ಬಿಟ್ಟಿದೆ. ಅಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ವಿಚಾರಗಳು ಆತರ ಜಾಸ್ತಿ ಆಗ್ತಾ ಇದೆ ಅಂತೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವ್ರ ಅದನ್ನ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಳಗಡೆ ಅವರ ಅಂತಃಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ನಾವು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ ಇಲ್ಲದೆ ನೀ ಮುನ್ನಡೆ ಸೆಕ್ಕನೆ ಅಂತ ಹೇಳಿದ್ರು. ಗುರಿ ಅಂದರೆ ಯಾವ್ದು ಹೇಳಿದ್ರು? ಆಧ್ಯಾತ್ಮದ ಗುರಿ ಅವ್ರು ಹೇಳಿದ್ದು. ಇಲ್ಲಿ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನು ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದು ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನು ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ. ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ ಏನೋ. ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
2: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ, ಆ್ಯಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ತರ. ಸೊ ಇದು ಒಳ್ಳೇದಾ ಕೆಟ್ಟದಾ, ಎಲ್ಲರೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದ್ದೀವ ಮಕ್ಕಳಿಗೆ ಅಂತ ನಿಮ್ಮ

0: ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರಿದೆ, ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ, ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ. ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನೇ ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು? ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ. ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು. ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ. ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲರನ್ನೂ ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ಅವರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ. ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
1: ಈಗ ನಾವು ನೋಡ್ತಿರೋ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ. ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
0: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು. ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿ ಎಲ್ಲದೂ ಸಿಕ್ಬಿಡುತ್ತೆ. ಆದ್ರೆ ಅದು ಬೇಕಾ ಮಕ್ಕಳಿಗೆ? ಅಷ್ಟು ವಿಚಾರಗಳ ಅವಶ್ಯಕತೆ ಇರಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ, ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ರೂ ಮಾರ್ಗದಲ್ಲಿ ಹೋಗೋಕ್ಕಾಗೋದೇ ಇಲ್ಲ. ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮ್ಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದ್ರೆ, ಅವಾಗ ಎಲ್ಲ ಬಂದ್ ಆಗ್ಬಿಟ್ಟಿತ್ತು ಶಿಕ್ಷಣ ಅಂತ ಹೇಳಿ. ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನ್ ಮಾಡೋದು ಮುಂದೆ ಅನ್ನೋ ಇದ್ರೊಳಗೆ ಈ ತಂತ್ರಜ್ಞಾನದಿಂದ ನಮ್ಗೆ ಸ್ವತಂತ್ರವಾಗಿ ಬದುಕುವಂತ ಶಕ್ತಿ ಬರುತ್ತೆ. ಆದ್ರೆ ಅದನ್ನ ಸದ್ಬಳಕೆ ಮಾಡ್ಕೊಳ್ಳುವಂತ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋಷ್ಟು ಮಕ್ಕಳು ತುಂಬಾ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನ ಬಳಸುವಂತ ಒಂದು ಶಕ್ತಿ, ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಂದ್ರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ನಲ್ಲಿ ಏನ್ ನೋಡ್ಬೇಕು, ಏನ್ ಕೊಡ್ಬೇಕು, ಅದನ್ನ ತಿಳಿಸುವಂಥದ್ದು ಪೋಷಕರು ಮಾಡ್ಬೇಕು, ಶಿಕ್ಷಕರು ಮಾಡ್ಬೇಕು. ಯಾಕೆ ತುಂಬಾ ಸ್ಕೂಲ್ಗಳನ್ನ ನೋಡ್ತಾ ಇದ್ದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ.
1: ಹೌದು.
0: ಆದ್ರೆ ಅವ್ರು ಏನ್ ನೋಡ್ತಾ ಇದಾರೆ, ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ತರದಲ್ಲಿ ಬಳಸ್ತಾ ಇದಾರೆ, ಇದನ್ನು ಕೂಡ ಅವ್ರು ಗಮನಿಸುವಂತ ಸಮಯ ಕಡಿಮೆ ಇದೆ. ಆಕ್ಚುಲಿ ಏನಾಗಿದೆ ಅಂದ್ರೆ, ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಿಸಕ್ ಹೋಗಿ ಒಂದ್ ಕಾಮನ್ ಸೆನ್ಸ್ ಇಲ್ದೆ ಮಕ್ಕಳಿಗೆ, ಅವ್ರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವ್ರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫ್ ಅಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ, ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ. ಅವ್ರು ಅದನ್ನ ಹೇಗೆ ಬಳಸ್ಕೊಂತಾರೆ, ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದ್ರೆ ಅವರು ಹೋಗೊಟ್ಟ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನ ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದ್ರೆ ತುಂಬಾ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು, ಮತ್ತೆ ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನ ದೂರ ಇಡೋಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅಷ್ಟೊಂದು ಓದಕ್ ಕೊಡ್ತಾ ಇದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಳಿಗೆ ಬೇಡದ ವಿಚಾರಕ್ಕೆ. ನೋಡಿ, ನಮ್ಮ ಭಾರತೀಯ ಶಿಕ್ಷಣದಲ್ಲಿ

0: ಮಾತ್ರ ಇದು ಅನ್ಸುತ್ತೆ. ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವುದು ಓದೋದು ಏನೂ ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವುದ್ರೊಳಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣ ಕೊಟ್ಟು ಅವರನ್ನು ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲ ವಿಚಾರಗಳು ಮಕ್ಕಳಿಗೆ ತುಂಬುವಂಥ ಪ್ರಯತ್ನ. ಶಿಕ್ಷಣ ಅಂದರೆ ಹಾಗಾಗ್ಬಿಟ್ಟಿದೆ, ಒಂಥರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದರು, ಮನೆಗೆ ಬಂದರು, ಈ ಸ್ಕೂಲ್ ಶಾಲೆ ಆದ್ಮೇಲೆ ಅವ್ರ ಮುಖ ನೋಡ್ಬೇಕು ಫೇಲ್ ಆಗ್ಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ, ನಾವೆಲ್ಲ ಖುಷಿಯಾಗಿ ಓ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮ್ಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನು ಬಹಳಷ್ಟು ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ. ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿನಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗ,
1: ಅದು ಅರಿವಿರಬೇಕು, ಮಕ್ಕಳು
0: ಅರಿವಿರಬೇಕು, ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರಬೇಕು. ನಾವು ಅಧ್ಯಾತ್ಮದಲ್ಲಿ ಸೋತ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಅಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಅಧ್ಯಾತ್ಮ ಅಂದ್ರೆ ಏನು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನು ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರೂ ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರೂ ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಲಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ಥರ ಅಂದರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ. ಅಧಿಕಾರ ಆಗಲಿ ಹಣ ಆಗಲಿ ಸ್ಥಾನಮಾನಗಳು ಇದು ಯಾರದು ಶಾಶ್ವತ ಅಲ್ಲ, ಅದು ಏರಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ, ಎದ್ದವನು ಬೀಳ್ತಾನೆ, ಹೀಗೆ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ. ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಿದೆ ಅದು ಕಷ್ಟ ಇದೆ ಇವಾಗ. ಯಾಕಂದ್ರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತಗೊಂಡು ಬಳಸ್ತಾ ಇದ್ದೀವಲ್ವ, ಅದು ಸಾಲ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ. ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದ್ರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದ್ರೆ ಏನ್ ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜ್ ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದ್ರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನ್ ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲಾ ಪ್ರಾಡಕ್ಟ್ಗಳನ್ನು ಎಲ್ಲಾ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು, ಅದೊಂದು ಶಾಸ್ತ್ರ ಇತ್ತು. ಅದರೊಳಗೆ ಯಾವ ಅದನ್ನ ಎತ್ಕೊಳ್ಳುತ್ತೋ ಅಂದ್ರೆ ಮಗು ದೇವ್ರ ಸಮಾನ ಅಂತಾರೆ. ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನ್ ಒಳಗಡೆ ಇದೆ ನಮ್ಗೆ ಗುರುತಿಸಕ್ಕಾಗಲ್ಲ. ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನು ಮಾಡಿದ್ರು. ಅದು ಯಾವ್ದನ್ನ ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದ್ರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದ್ರೆ ನಾವ್ ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬಹುದು, ಆದ್ರೆ ಆ ವ್ಯಕ್ತಿಯನ್ನು ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂತ ಅವಕಾಶಗಳನ್ನ ನಾವು ಕಲ್ಪಿಸಿಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ, ಅದನ್ನ ಆ ಮಕ್ಕಳು ಫಾಲೋ ಮಾಡ್ಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಹೋಗ್ಬೇಕು, ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನ ಅದು ಫಾಲೋ ಮಾಡ್ಕೊಂಡು ಹೋದಂಗು ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂತ ವ್ಯಕ್ತಿಗಳಲ್ಲಿ ಅತಿಥಿಗಳಾಗ್ಲಿ ಅತಿಥಿ ದೇವೋಭವ ಅಂತ ಅಂದ್ರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂತ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನೂ ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನ ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು. ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗದೇ ನಮ್ದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆನಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನ ಪ್ರಿಪೇರ್ ಮಾಡಿದ್ರೆ, ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು ಮೇನ್ ಆಗಿ. ಭಗವಂತನಿಂದ ಬಂದ ಒಂದು ಅದು ಗೀತೆ, ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವೀಗ ಭೋಗದ ಕಡೆಗೆ ಅದನ್ನು ಬಳಸ್ಕೊಳ್ತಾ ಹೋದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಡಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದರೆ ಆತ್ಮಹತ್ಯೆಗಳು ಕಾರಣ ಆಗುತ್ತೆ. ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಆಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗಲಿ, ಸತ್ಯದಲ್ಲಿ ಹೋಗೋದಾಗಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡಿ ಮಾಡೋದು ಮಕ್ಕಳಿಗಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನಾನು ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ನೀ ಹಿಂಗೆ ಆಗಬೇಕು ಹಂಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗೆ ಬದುಕ್ತಾ ಇದ್ದೀವಿ ಭೂಮಿ ಮೇಲೆ ಅಂದರೆ ನಮ್ಮ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿಂದ ಅಂದಿನ ಒಂದು ಶಿಕ್ಷಕರಾಗಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ, ಒಂದು ಸೇವೆ ಆಗಲಿ. ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಶಿಕ್ಷಣ ಸೇವೆ ದಾಸೋಹ ಆಗಬೇಕೆ ಹೊರತು ಅದು ವ್ಯಾಪಾರ ಆಗಬಾರ್ದು. ವ್ಯಾಪಾರೀಕರಣ ಆದಂಗೂ ಸಾಲ ಆಗುತ್ತೆ, ಆ ಸಾಲ ತೀರಿಸೋಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನು ಮನೆಯ ಒಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
3: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
1: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
1: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
7: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
8: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
9: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
8: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
7: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ಈ ಕಾರ್ಯಕ್ರಮದ ಪ್ರಾಯೋಜಕರು
9: ತೋಟಗಾರಿಕೆ ಇಲಾಖೆ ಹಾಸನ.
0: ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಲು, ಸಂದೇಶ ಕಳುಹಿಸಲು ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9141688637. 6:15 ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 6:51 ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಕೇಳಿ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ. ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆನಂತರ ಅರಳೀಕಟ್ಟೆ, ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಮೂಡಿಬರಲಿದೆ. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಆನಂತರ 8:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನಾಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. 8:35 ಗಜಲ್ಗಳನ್ನು ಆಲಿಸಬಹುದು. 9:30 ಕೇಳಿ ನಾಟಕ ಮರಳಿಬಾ ತಾಯಿ, ಮೂಲ ಹಿಂದಿ, ವಿನೋದ್ ಕುಮಾರ್ ಅವರ ರಚನೆ, ಕನ್ನಡಕ್ಕೆ ಅನುವಾದಿಸಿ ನಿರ್ಮಾಣ ಮಾಡಿರುವವರು ಸತೀಶ್ ಪಾಲ್ದಾನೆ. ಆಲಿಸಿ ಮತ್ತು ಭಾಗವಹಿಸಿ ಈ ಎಲ್ಲಾ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ.

0: ಕೇಳುಗರೇ, ಈಗ ಸಮಯವಾಗುತ್ತಲಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಸಮಯ ಆಗಿದೆ 12:35.04. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ.
3: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ ಒಂದೊಂದು ಹಾರ್ಮೋನಿಗೂ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
4: ಹೌದು. ಸೊ ಈ ಎಲ್ಲ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು. ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನ ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗೋ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
3: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟ್ರೆ?
4: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು. ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡ್ ಇಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸ್ ಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ ಗೆ ಹೋಗುತ್ತೆ. ಅದು ಎಲ್ಲಿ ಆಕ್ಟ್ ಮಾಡೋದಂದ್ರೆ ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಸೊ ಆ ತರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲದು ಹೋಗಿ ಕೆಲಸ ಮಾಡುತ್ತೆ.
3: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ?
4: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ರೀಸನ್ಸ್ಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು. ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತೆ ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದ್ರೆ ನೀವು ಹುಟ್ಟುವಾಗ ಸರಿ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದ್ರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ಗೆ ಅಟ್ಯಾಕ್ ಮಾಡಿದ್ರೆ ವಿಟಿಲಿಗೋ ಅನ್ಸ್ತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಆದ್ರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡ್ಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದ್ರೆ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದ್ರೆ ಎನ್ವೈರನ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಯ್ತು, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ ಇಂದಾಗಿ ಪ್ರಾಬ್ಲಮ್ಸ್ ಗಳು ಟ್ರಿಗರ್ ಆಗ್ಬಹುದು.
3: ಈ ಹಾರ್ಮೋನ್ಗಳನ್ನ ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದ್ರು ಮಾಡಬಹುದಾ?
4: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ 1/2 hour ಎಕ್ಸಸೈಸ್ ಪರ್ ಡೇ, ಮತ್ತೆ ಒಂದೇ ಕಡೆಯಲ್ಲಿ ತುಂಬಾ ಕೂತ್ಕೊಳ್ಬಾರ್ದು 1 hourಕ್ಕಿಂತ ಜಾಸ್ತಿ, ಮತ್ತೆ ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತೆ ಹೊರಗಡೆದು ಸನ್ ಸೆಟ್ ಸನ್ರೈಸ್ಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ, ಅಥವಾ ಯಾರು ಸನ್ರೈಸ್ ಆದ್ಮೇಲೆ ಕೂಡ ಏಳುದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
3: ಈ ಹಾರ್ಮೋನ್ ಇಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದ್ರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ, ಅಥವಾ ಮಾನಸಿಕವಾಗಿ ಏನಾದ್ರೂ ಸಮಸ್ಯೆಗಳಾಗುವ ಸಾಧ್ಯತೆಗಳು ಇರ್ತದ?
4: ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ತುಂಬಾ ಬ್ರೈನ್ ಕನೆಕ್ಷನ್ ಉಂಟು, ಅಂದ್ರೆ ಹೈಪೋಥೈರಾಯ್ಡ್ ಪೇಷಂಟ್ಗೆ ಸ್ವಲ್ಪ ಡಿಪ್ರೆಷನ್ ತರ ಅಥವಾ ಸ್ಲೋನೆಸ್, ಏನ್ ಮಾಡೋದು ಬೇಡ ಆ ತರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷಂಟ್, ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬಾ ಜಾಸ್ತಿ ಉಂಟು, ಅಂಥವ್ರು ಸ್ವಲ್ಪ ಆಂಕ್ಷಿಯಸ್ ಇರ್ತಾರೆ, ಮತ್ತೆ ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತೆ ಅಂಥವರಿಗೆ ಮೇನಿಯಾ ಅಂತ ಹೇಳ್ತೇವೆ, ಅಂತ ಕಾಯಿಲೆಗಳು ಜಾಸ್ತಿ. ಮತ್ತೆ ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ PCOD ಕಾಯಿಲೆ ಇರ್ಬೋದು, ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂತ ಪೇಷಂಟ್ಸ್ಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ ಲೈನ್ ಡಿಪ್ರೆಷನ್ ತರ ಆಗ್ಬೋದು, ಮತ್ತೆ ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ದು ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು.
3: ಈಗ ನೀವು ಹೇಳಿದ್ರಿ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂತಹ ಕೆಲವು ಆರೋಗ್ಯದ ಕಾಯಿಲೆಗಳನ್ನ ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದ್ರ ಬಗ್ಗೆ ನಮ್ಗೆ ತಿಳಿಸಿ ಡಾಕ್ಟ್ರೆ.
4: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜ್ಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80 ಕಮ್ಮಿ ಆದ್ರೆ ಲೋ ಶುಗರ್, 140 ಮೇಲೆ ಆದ್ರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜ್ ಅಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ ಎರಡು ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರ್ ಅನ್ನ ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕೋಗಾನ್, ಅದು ಶುಗರ್ ಅನ್ನ ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತೆ ಕಾರ್ಟಿಸೋಲ್. ಅದು ಎರಡು ಸ್ವಲ್ಪ ಶುಗರ್ಸ್ ಅನ್ನ ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಅದರದ್ದು ಆಕ್ಷನ್ ಕಮ್ಮಿ. ಸೊ ಈ ರೇಂಜ್ ಇಂದ ಜಾಸ್ತಿ ಹೋದ್ರೆ, ಸೊ 140 ಹೋಗಿ 200 ಆಯ್ತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈ ಶುಗರ್ ಇರೋದು ಬ್ಲಡ್ ಅಲ್ಲಿ, ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ ಅಲ್ಲಿ ಜಾಸ್ತಿ ಇದ್ರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತೆ ಅದರ ಲೈನಿಂಗ್ ದಪ್ಪ ಆಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೇಮ್ ಪೈಪ್ ದಪ್ಪ ಇದ್ರೆ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಅಲ್ವಾ. ಸೊ ಸೇಮ್ ವೇ, ಸೊ ಇದು ಚೇಂಜಸ್. ಮತ್ತೆ ಇನ್ನೊಂದು ಏನಂದ್ರೆ, ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್, ಕಣ್ಣು ಮತ್ತೆ ಕಿಡ್ನಿದು ರಕ್ತನಾಳ ತುಂಬಾ ಚಿಕ್ಕದು. ಸೊ ಈ ತರ ಹೈ ಶುಗರ್ ತುಂಬಾ ಸಮಯ ಇದ್ರೆ ರಕ್ತನಾಳ ಸ್ಮಾಲ್ ಆದ್ರೆ ಅದಕ್ಕೆ ರಕ್ತ ಸಿಕ್ಕುದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ, ನಮ್ಮ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ನಾವು ಅದನ್ನ ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆಕ್ಟಿವಿಟಿ ಉಂಟು ಬಟ್ ನಾವು ತಿನ್ನು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದ್ರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತೆ ಇನ್ನೊಂದಂದ್ರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರ್ ಗೆ 60 ಇಯರ್ಸ್ ಬಂದ್ರೆ ಮಕ್ಕಳಿಗೆ 50-10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ ಮೂರು ಕಾರಣದಿಂದ ಶುಗರ್ಸ್ ಬರ್ಬೋದು. ಅಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲ್ ಇಂದ ಬರೋದಲ್ಲ, ಇಟ್ ಇಸ್ ಆಟೋ ಇಮ್ಯೂನ್, ಅಂದ್ರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನ ಆಸ್ ಆಫ್ ನೌ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2 ಅಂಡ್ ಇಟ್ ಇಸ್ ವೆರಿ ಪ್ರಿವೆಂಟಬಲ್.
5: ಈಗ ಈ ಡಯಾಬಿಟೀಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ, ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತಾ?
4: ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದ್ರೆ 60 ವರ್ಷ ಆದ್ಮೇಲೆ ಬರೋದು. ಯಾಕೆ 60 ಬರೋದಂದ್ರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಾಸ್ ಓಲ್ಡ್ ಆಯ್ತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬಾ 8 ವರ್ಷ ಆದ್ಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡ್ಬೇಕು. ಸೇಮ್ ವೇ, ತುಂಬಾ ವಯಸ್ಸಾಗುವಾಗ ಪ್ಯಾಂಕ್ರಿಯಾಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಬೇಗ ಬೇಗ ಬರ್ತಾ ಉಂಟು. ಸೊ 40 ಇಯರ್ಸ್ಗೆ ಬರ್ತಾ ಉಂಟು, 30 ಇಯರ್ಸ್ಗೆ ಬರ್ತಾ ಉಂಟು, 20 ಇಯರ್ಸ್ಗೆ ಬರ್ತಾ ಉಂಟು. ಇದು ಕಾರಣ ಏನಂದ್ರೆ, ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತೆ ಜನರೇಷನ್ ಟು ಜನರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತೆ ಈಗ ಸಾಮಾನ್ಯವಾಗಿ ನಮ್ಮೆಲ್ಲ ಹತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬಾ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತೆ ಪ್ರಾಬ್ಲಮ್ ಏನಂದ್ರೆ, ಈಗ 60 ವರ್ಷಕ್ಕೆ ಬಂದ್ರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ. ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್, ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂತು, ಸೊ ದೆನ್ ಆ ಪೇಷಂಟ್ ಅಟ್ ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒಂದು 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಅನ್ನ ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಇಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಓಲ್ಡ್ ಏಜ್ ಅಲ್ಲಿ ಬರೋ ಶುಗರ್ ಈಸಿಲಿ ಮ್ಯಾನೇಜ್ ಮಾಡ್ಬೋದು.
5: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟೀಸ್ ಬರುವಂತಹ ಸಾಧ್ಯತೆಗಳಿರ್ತದ?
4: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದ್ರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಂದು ಹೊರಗಡಿದ ಫುಡ್, ಇನ್ನೊಂದು ಏನಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ಬಾಡಿ ಫ್ಯಾಟ್ ಅನ್ನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂತವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು.
5: ಈ ಡಯಾಬಿಟೀಸ್ ಅನ್ನ ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಮಾಡೋದು ಅಂದ್ರೆ ಹೇಗೆ?
4: ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡ್ಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟ್ ಇಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವ್ದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂತ ಫುಡ್ ಅನ್ನ ನಾವು ತಗೊಳ್ಬೇಕು. ಮತ್ತೆ ಸಿಂಪಲ್, ಈಗ ಕಾರ್ಬೋಹೈಡ್ರೇಟ್ ಅಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದ್ರೆ ಅಂದ್ರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೇದಲ್ಲ. ವೆರೆಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡ್ಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ ಸರ್ ರೈಸ್ ಒಳ್ಳೇದ, ಚಪಾತಿ ಒಳ್ಳೇದ, ಎರಡನ್ನ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ. ಅಂದ್ರೆ 100 ಗ್ರಾಮ್ ರೈಸ್ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸ್ ಅಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂತದ್ದು ನಾವು ಯೂಸ್ ಮಾಡಿದ್ರೆ ಒಳ್ಳೇದು.
5: ಒಟ್ಟಾರೆಯಾಗಿ ಡಯಾಬಿಟಿಸ್ ನಲ್ಲಿ ಇತ್ತೀಚೆಗೆ ಏನಾದ್ರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದ್ರೂ ನಡೀತಾ ಇದೆಯಾ?
4: ಟೈಪ್ 1 ಡಯಾಬಿಟೀಸ್ ಅಲ್ಲಿ ಆಕ್ಚುಲಿ ಕ್ಯೂರ್ ಅಂತ ಇರ್ಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡ್ಬೇಕು, ಟ್ಯಾಬ್ಲೆಟ್ ನಡೆಯೋದಿಲ್ಲ ಅದ್ರಲ್ಲಿ. ಸೊ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್. ಯು ಕೆ ಅಲ್ಲೆಲ್ಲ ರಿಸರ್ಚ್ ನಡೀತಾ ಉಂಟು. ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು. ಅಂದ್ರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ, ಆ ತರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
5: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತೆ ಅದರ ಉದ್ದೇಶ ಏನಿರುತ್ತೆ?
4: ಹಾ, ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ. ಒಂದು, ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ. ಇನ್ನೊಂದೇನಂದ್ರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ ಅಪ್ ತರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1 ಅಲ್ಲಿ ನಾವು ಕೊಡೋ ಮೇನ್ ಕಾರಣ ಏನಂದ್ರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1 ಅಲ್ಲಿ. ಟೈಪ್ 2 ಅಲ್ಲಿ ನಾವು ಯೂಶಲಿ ಕೊಡೋದು ಎಲ್ಲಿ ಅಂದ್ರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬಾ ಕಂಟ್ರೋಲ್ ಇಲ್ಲ, ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
5: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂಥ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
4: ಥೈರಾಯ್ಡ್ ಅಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಜನರಲಿ ಹೇಳೋದಾಗುತ್ತೆ. ಒಂದು, ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದ್ರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ, ಡಿಫ್ಯೂಸ್ ಗಾಯ್ಟರ್ ಅಂದ್ರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದ್ರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರಬಹುದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್ ನಿಮ್ಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡ್ ಇಂದ 2 ಹಾರ್ಮೋನ್ ಬರ್ತದೆ, T4 ಮತ್ತೆ T3. ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ ಇರೋದು, ಬಟ್ T4 T3 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್. ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T4 T3 ಜಾಸ್ತಿ ಇರ್ತದೆ. ಈ ಎರಡು ಕಾಯಿಲೆ ಆಟೋಇಮ್ಯೂನ್. ಆಟೋಇಮ್ಯೂನ್ ಅಂದ್ರೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯ್ತು ಅಂದ್ರೆ, ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮ್ಗೆ ಈ ಸಾಮಾನ್ಯವಾಗಿ ನೆಗಡಿ, ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ. ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನ್ ಇಂದಾಗಿ ನಮ್ಗೆ ಈ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬಹುದು. ಮತ್ತೆ ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು. ಈಗ ಒಂದು ಆಂಟಿಗೆ ಇದ್ರೆ ನೀಸಿಗಿರ್ಬೋದು, ಅಥವಾ ಅಂದ್ರೆ ಮಕ್ಕಳಿಗೆ ಬರ್ಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು, ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮ್ ಅಲ್ಲಿ, ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
5: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
4: ಸೊ ಥೈರಾಯ್ಡ್ ಇಸ್ ಆಕ್ಚುಲಿ ವೆರಿ ಈಸಿ. ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4, T3. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ರೆ ಮತ್ತೆ ನಾವು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆಂಟಿಬಾಡಿ ಯಾವ ರೋಗಕ್ಕೆ ಯಾವ ಆಂಟಿಬಾಡಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆಂಟಿಬಾಡಿ ಪಾಸಿಟಿವ್ ಇದ್ರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
5: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದ?
4: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದ್ರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದ್ರೆ ಅವರಿಗೆ ಬೇಗ ಕಂಡು ಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗುದಿಲ್ಲ, ಅಥವಾ ಡಿಸ್ಟರ್ಬೆನ್ಸ್, ಅಥವಾ ಮಕ್ಕಳಾಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸ್ ಅಲ್ಲಿ ನಮ್ಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದ್ರೆ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸ್ಗೆ ಅಷ್ಟು ಉಪದ್ರ ಕೊಡುದಿಲ್ಲ, ಅಂದ್ರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸ್ ಅಲ್ಲಿ ಕೆಲವೊಮ್ಮೆ ಥೈರಾಯ್ಡ್ ಅಲ್ಲಿ, ಹೈಪರ್ ಥೈರಾಯ್ಡ್ ಅಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸ್ ಅಲ್ಲಿ ಜಾಸ್ತಿ. ಲೇಡೀಸ್ ಅಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
5: ಅಂದ್ರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
4: ಹಾ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆತರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತೆ ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು ಅಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದ್ಮೇಲೆ ಬಂದ್ ಮಾಡ್ತೇವೆ. ವೆರ್ ಎಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ರೆ 60-80% ಪೇಷಂಟ್ ಗೆ ಕ್ಯೂರ್, ಅಂದ್ರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರ್ ಅಲ್ಲಿ ಒಂದು 20% ಪೇಷಂಟ್ ಗೆ ಪುನಃ ಬರ್ಬೋದು ರೋಗ, ಉಳಿದವರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬಹುದು. ಒಂದು 30-40% ಪೇಷಂಟ್ ಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬಾ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಲೆ ವರ್ಷ ಕಟ್ಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲ್ ಅಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು.
5: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
4: ಎರಡರಲ್ಲಿಯೂ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ರೆ ಒಂದು ಮಿಕ್ಸ್ ಎಡಿಮಾ ಕೋಮಾ ಅಂತ ಆಗ್ಬಹುದು. ಅಂದ್ರೆ ಕಾಲ್ ದಪ್ಪ ಆಗುದು, ಮುಖ ದಪ್ಪ ಆಗುದು, ಹಾರ್ಟ್ ರೇಟ್ ಕಮ್ಮಿ ಆಗುದು, ಅಥವಾ ತುಂಬಾ ಡ್ರೌಸಿ ಆಗುದು, ಅದು ಆಗ್ಬಹುದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬಹುದು. ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗುದು, ಲೂಸ್ ಮೋಷನ್ ಆಗುದು, ಅಲ್ಲಿ ಕೂಡ ಎರಡು ಕಾಯಿಲೆ ಈಕ್ವಲಿ ಡೇಂಜರಸ್. ಸಡನ್ ಬಿಡಬಾರ್ದು ಯಾವಾಗ್ಲೂ.
5: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದ್ರೂ ಇರ್ತದ?
4: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು. ಅಂದ್ರೆ ಹೈಪೋಥೈರಾಯ್ಡಿಸಮ್ ಪೇಷಂಟ್ ಅಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತೆ ಹೇರ್ ಫಾಲ್, ಸ್ವಲ್ಪ ಲೇಸಿನೆಸ್ ಆಗುದು, ಸ್ವಲ್ಪ ದಪ್ಪ ಆಗುದು, ಈ ತರ ಪ್ರಾಬ್ಲಮ್ಗಳು ಬರ್ಬೋದು. ವೇರೆಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಉಲ್ಟಾ, ವೇಟ್ ಲಾಸ್, ಎದೆ ಡಬ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ತರ ಪ್ರಾಬ್ಲಮ್ಸ್ಗಳು ಬರ್ಬೋದು. ಮತ್ತೆ ಕೆಲವರಿಗೆ ಕಣ್ ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷಂಟ್ ಯಾವುದು ಸ್ಕ್ರೀನಿಂಗ್ ಚೆಕ್ಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆತರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲಾ ಪೇಷಂಟ್ಗೆ ಸಿಂಪ್ಟಮ್ ಇರ್ಬೇಕಂತ ಇಲ್ಲ, ಮತ್ತೆ ಎಲ್ಲಾ ನಾನು ಹೇಳಿದ ಸಿಂಪ್ಟಮ್ ಇರ್ಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
5: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
4: ಸೊ ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಈಗ ಥೈರಾಯ್ಡ್ ಇಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗುದು ಆಗ್ಬಹುದು. ಮತ್ತೆ ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ. ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 years ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬಹುದು, ಸಡನ್ ಸ್ವೆಟ್ಟಿಂಗ್ ಆಗುದು, ನಾವು ಅದಕ್ಕೆ ಹಾಟ್ ಫ್ಲಷಸ್ ಅಂತ ಕರಿತೇವೆ, ಅದರಿಂದ ರಗಳೆ ಆಗ್ಬಹುದು. ಇನ್ನೊಂದು 5-10 years ಆಗುವಾಗ ಇಸ್ಟ್ರೋಜನ್ ಆಕ್ಚುಲಿ ಬೋನಿಗೆ ಒಳ್ಳೇದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬಹುದು. ಸೊ ಯೂಶಲಿ ನಾವು ಏನ್ ಮಾಡ್ತೇವೆ, ಮೆನೋಪಾಸ್ ಒಂದು 60 years ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಲ್ಲಿ ನಮ್ಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
5: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ?
4: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು, ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಗೆ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ, ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡ್ಸ್ರಲ್ಲಿ ಇಸ್ಟ್ರೋಜನ್ ಇರ್ತದೆ ಬಟ್ ಕಮ್ಮಿ ಲೆವೆಲ್, ಹಾಗೆ ಲೇಡೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಷಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕ್ಅಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ರೆ ನಾವು ಈ ತರ ಡಯಾಗ್ನೋಸ್ ಮಾಡ್ತೇವೆ. ಮತ್ತೆ ಯಾಕೆ ರೀನೇಮ್ ಮಾಡಿದಾರಂದ್ರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನ್ ಗೊತ್ತಾಗಿದೆ ಅಂದ್ರೆ, ಈ ಪೇಷಂಟ್ ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸ್ ಅಲ್ಲಿ, ಸೊ ಡಯಾಬಿಟೀಸ್ ಅಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ. ಆ ಸೇಮ್ ಪ್ರಾಬ್ಲಮ್ PCOD ಅಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಮತ್ತೆ ಅವ್ರು ಕನ್ಸೀವ್ ಆದ್ರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಇಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನ ರೀನೇಮ್ ಮಾಡಿದ್ದಾರೆ.
5: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತೆ ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ?
4: ಯೂಶಲಿ ನಮ್ಮ ಹೈಟ್ಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ರೆ ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ, ಅಂದ್ರೆ ಅವರ ಹೈಟ್ಗೆ ಅವರ ವೆಯ್ಟ್ ಆಕ್ಚುಲಿ ಒಳ್ಳೇದೇ ಉಂಟು, ಆದರೂ ಅವರಿಗೆ ಈ ರೋಗ ಉಂಟು. ಇದು ಯಾಕೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ. ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬಾ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಅಂತವರಿಗೆ ಡಯಾಬಿಟೀಸ್ ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
5: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ, ಅಂದ್ರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತಾ?
4: ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮ್ ಇಂದ ಪೇಷಂಟ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನೆಕಾಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಇದ್ರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಾವು OCPILS ಅಂತ ಕೊಡ್ತೇವೆ. ಮತ್ತೆ ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಹೇರ್ ಟು ಟೆಸ್ಟೋಸ್ಟೆರೋನ್ ಆಕ್ಷನ್ ಬ್ಲಾಕ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನು ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
5: ಡಾಕ್ಟರ್, ಈಗ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ ಮತ್ತೆ ಯಾವ ರೀತಿಯಾದಂತಹ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
4: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದ್ರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು. ಮತ್ತೆ ಇತ್ತೀಚೆಗೆ ಚೀಸ್, ಬಟರ್, ಘೀ ಇಂಥದ್ದು ಜಾಸ್ತಿ ಆಗಿದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟ್ಗೆ ತುಂಬಾ ಕಮ್ಮಿ. ಸೊ ಅದನ್ನ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸ್, ದಿ ವೆಜಿಟೇಬಲ್ಸ್, ಸೊ ಇದನ್ನ ಕೂಡ ಜಾಸ್ತಿ ಮಾಡಬೇಕು. ಸೊ ಈ ತರ ಮಾಡಿದ್ರೆ ರೋಗಗಳು ಕಮ್ಮಿ.
5: ಮತ್ತೆ ಜೀವನ ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸರ್ಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
4: ಸೊ ಅಟ್ ಲೀಸ್ಟ್ 6 days ಪರ್ ವೀಕ್ ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು. ಕಾರ್ಡಿಯೋ ಅಂದ್ರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತದು. ಸೊ ಇಟ್ ಕುಡ್ ಮಿಕ್ಸ್ ಇದ್ರೆ ಒಳ್ಳೇದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದೆ ಅಂದ್ರೆ ನಾವು ಈ ತರ ಎಕ್ಸಸೈಸ್ ಮಾಡಿದ್ರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮ್ಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.
5: ಡಾಕ್ಟರ್, ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವು, ಅಂದ್ರೆ ವರ್ಷಗಟ್ಟಲೆ ಇರುವಂತಹ ದೀರ್ಘಕಾಲೀನ ಕಾಯಿಲೆಗಳು ಅಂತ ಹೇಳಿ, ಅದಕ್ಕೆ ಮೆಡಿಸಿನ್ ಅನ್ನ ಎಷ್ಟರ ತನಕ ತಗೋಬೇಕಾಗತ್ತೆ, ಅಂದ್ರೆ ಅದಕ್ಕೆ ಏನಾದ್ರೂ ಕೊನೆ ಅಂತ ಇರ್ತದ ಅಥವಾ ತಗೊಳ್ಳದೆ ಇದ್ರೆ ಆಗ್ತದ, ಹೇಗೆ?
4: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದ್ರೆ ಕಾಯಿಲೆ ಲೈಫ್ ಲಾಂಗ್. ಈಗ ತುಂಬಾ ಜನ ಹೇಳ್ತಾರೆ, ಸರ್ ಮೆಡಿಸಿನ್ ಹಾಕ್ಬೇಡಿ, ಹಾಕಿದ್ರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದಕ್ಕೆ ಲೈಫ್ ಲಾಂಗ್ ಆಗುದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರುದಿಲ್ಲ. ಈಗ ತುಂಬಾ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, 1 ವರ್ಷ ಆದ್ಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 months ನಾವು ರಿಅಸೆಸ್ ಮಾಡಬೇಕು. ನಿಮ್ದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ರೆ ನಾವು ಕಮ್ಮಿ ಮಾಡಬಹುದು, ಹಾಗೆ ಶುಗರ್ ಜಾಸ್ತಿ ಆಗ್ತಾ ಇದ್ರೆ ನಾವು ಜಾಸ್ತಿ ಮಾಡಬಹುದು. ಮತ್ತೆ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್, ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಿಮ್ಗೆ ಶುಗರ್ ಬಂದಿದ್ರೆ ಅಂಡ್ ನೀವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದ್ರೆ ಅದು ರಿವರ್ಸ್ ಆಗ್ಬಹುದು. ಆಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನ ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದ್ರೆ ಕಾಯಿಲೆ ಉಂಟು ಬಟ್ ಮೆಡಿಸಿನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಅಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬಾ ವರ್ಷ ಶುಗರ್ ಬಂದ್ಮೇಲೆ ರೆಮಿಷನ್ಗೆ ಹೋಗುದಿಲ್ಲ, ಫಸ್ಟ್ 2-5 years ಚಾನ್ಸಸ್ ಇರ್ತದೆ.
5: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರಬೇಕಾಗತ್ತೆ?
4: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬಾ ಜನ ಹೇಳ್ತಾರೆ, ಸರ್ ನಾನು ಶುಗರ್ ಚೆಕ್ಕೆ ಮಾಡಲಿಲ್ಲ, ನಂಗೆ ಅಂತ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗ್ ಅಲ್ಲಿ ಹೋಗ್ಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರ್ಬೇಕು. ಸೊ ಲ್ಯಾಬ್ಗೆ ಅಟ್ ಲೀಸ್ಟ್ 3 months ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 month ಆವರೇಜ್ ಅನ್ನ ಕೊಡುತ್ತೆ. HbA1c 7 ಒಳಗಡೆ ಇದ್ರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಟೆಸ್ಟ್ ಮಾಡದೆ ಗೊತ್ತಾಗುದಿಲ್ಲ. ಈಗ ಎಲ್ಲ ಪೇಷಂಟ್ಗೆ ಸಿಂಪ್ಟಮ್ ಇರುದಿಲ್ಲ, ಹೈ ಶುಗರ್ ಇರ್ಲಿ, ಲೋ ಶುಗರ್ ಇರ್ಲಿ. ಮತ್ತೆ ನಾವು ಸಿಂಪ್ಟಮ್ಗೆ ಕಾದ್ರೆ ಆಲ್ರೆಡಿ ಡಿಸೀಸ್ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತೆ ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕೋದಿಲ್ಲ. ಸೊ ಡ್ಯಾಮೇಜ್ ಆದ್ರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ತರ ಮಾಡಿ ಸರಿ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು, ಮತ್ತೆ ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲ್ ಇದೆಲ್ಲ ಚೆಕ್ ಮಾಡಿದ್ರೆ ಒಳ್ಳೇದು.
5: ಎಷ್ಟೊತ್ತು ನಮಗೆ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
4: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.
2: ನಮಸ್ಕಾರ ಕೇಳುಗರೇ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನ ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ. ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ. ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು ಶೋಚನೀಯವಾದಂತಹ ವಿಚಾರ. ಇಂತಹ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಒದಗಿಸಬೇಕೆಂಬ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾದಂತಹ ಯೋಜನೆಯೇ ಇದು. ಸ್ನೇಹಿತರೆ, ನಮ್ಮ ದೇಶ ವಿಶಾಲವಾದ ಪ್ರದೇಶ ಹಾಗೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವಂತಹ ಪ್ರದೇಶ. ಹಿಂದಿನಿಂದಲೂ ನೀರಾವರಿ ಮೂಲಗಳ ಸಂಶೋಧನೆ, ಅಭಿವೃದ್ಧಿ ಹಾಗೂ ಸಮರ್ಪಕ ವಿತರಣೆ ಕೇವಲ ಹೆಚ್ಚಾಗಿ ಕೃಷಿ ಆಧಾರಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಹಾಗೂ ವಿವೇಚನಾ ಚತುರತೆಯ ಫಲವಾಗಿ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018ರಲ್ಲಿ ವಿಶ್ವಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನ ಪಡೆದು ಡಿಸೆಂಬರ್ 2019ರಲ್ಲಿ ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019ರಲ್ಲಿ ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21ರಿಂದ 2024-25ನೇ ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವಬ್ಯಾಂಕ್ನಿಂದ ಒಟ್ಟು $450 ಮಿಲಿಯನ್ ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನ ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಅರ್ಧದಷ್ಟು ಹಣವನ್ನ ಸರ್ಕಾರ ಭರಿಸಿದರೆ ಉಳಿದ ಅರ್ಧದಷ್ಟು ಹಣವನ್ನ ವಿಶ್ವಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21ನೇ ಶತಮಾನದಲ್ಲಿ ನೀರಿನ ಕೊರತೆಯನ್ನ ಎದುರಿಸುತ್ತಿವೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ 2 ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದ್ರೆ ಆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನು ಹೊಂದಿದ್ದು ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 ಬಿಲಿಯನ್ ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ. ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. FAO ಅಂದಾಜಿನ ಪ್ರಕಾರ 1.6 ಬಿಲಿಯನ್ ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನು ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ ಈ ಎರಡಕ್ಕೂ ಕೂಡ ಅಂತರ್ಜಲವನ್ನ ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನ ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನ ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ 1199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ. ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನ ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು, ಈ ಕುರಿತಂತೆ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. 2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವನ್ ಮಿಷನ್ನ ಗುರಿಯನ್ನ ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನ ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ಯುಕ್ತ ನೀರು, ಬರಿದಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನು ಕಂಡಿಲ್ಲ. ಕೇಂದ್ರ ಸರ್ಕಾರ 2024 ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನ ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತೀ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದ್ದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
0: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಬಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 1:10 ನಿಮಿಷವಾಗಲಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ದ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ದ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆಯಿದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 ಕೆಜಿ ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿಯಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ದತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ, ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ ಶೇಕಡಾ 15% ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು 2035 ವೇಳೆಗೆ ಭಾರತದ ತೈಲ ಬಳಕೆಯು ಶೇಕಡಾ 44% ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರೆಲ್ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು ಶೇಕಡಾ 80% ಏರಿಕೆಯಾಗಿ 3000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆಯನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತಾ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿರುವ ಅವರು, ಕಳೆದ 9 ದಶಕಗಳಿಂದ ಸಮಾಜಕ್ಕೆ ಆಕಾಶವಾಣಿ ನೀಡಿರುವ ಅಮೂಲ್ಯ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ದೇಶದ ಕೋಟ್ಯಂತರ ಜನರಿಗೆ ನಿರಂತರವಾಗಿ ಮಾಹಿತಿ ಶಿಕ್ಷಣ

ನವಾ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30ಕ್ಕೆ ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜಯಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ದ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಆಕಾಶವಾಣಿ ಹಾಸನ. ಕೇಳುಗರೆ, ಈಗ ಭಾವಗೀತೆಗಳ ಕಾರ್ಯಕ್ರಮ.
1: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ICSE ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ICSE ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
0: ಕೇಳುಗರಿಗೆಲ್ಲ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಭಾವಪೂರ್ವಕ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ಹೃದಯಾಂತರಾಳದಲ್ಲಿ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
0: ಆತ್ಮೀಯ ಕೇಳುಗರೆ ಹಾಗೂ ರೈತ ಬಾಂಧವರೇ, ಗಮನಿಸಿ, ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆನಂತರ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಮೂಡಿಬರಲಿದೆ. ಈ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಇದುವರೆಗೂ ಹಾಸನ ಆಕಾಶವಾಣಿಯಿಂದ ಭಾವಗೀತೆಯನ್ನ ಕೇಳಿದಿರಿ.

102.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸ್ಟುಡಿಯೋದಲ್ಲಿ ಸಮಯವಾಗಿದೆ 1:30.18. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ನೀವೀಗ ಕೇಳ್ತಾ ಇದ್ದೀರಾ ಮರಿಯಾ ಮೈ ಡಾರ್ಲಿಂಗ್ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಶಂಕರ್ ಮತ್ತು ಗಣೇಶ್.

0: ಮಕ್ಕಳಿಲ್ಲವೇ? ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ 4ನೇ ಕ್ರಾಸ್, ಕೆಆರ್ ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-63-7300. ಜೀವ ಐವಿಎಫ್, ಕೆಆರ್ ಪುರಂ, 4ನೇ ಕ್ರಾಸ್, ಹಾಸನ.
1: ಈಗ ಕೇಳಿ ಕೆಜೆ ಯೇಸುದಾಸ್ ಮತ್ತು ಚಿತ್ರ ಅವರ ಸ್ವರದಲ್ಲಿ ಆಫ್ರಿಕಾದಲ್ಲಿ ಶೀಲಾ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಬಪ್ಪಿ ಲಹರಿಯವರ ಸಂಗೀತವಿದೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ? ಇನ್ನು ಮುಂದೆ ಕೇಳಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಒಲವಿನ ಆಸರೆ ಚಿತ್ರದ ಗೀತೆ. ಎಂ ರಂಗರಾವ್ ಅವರ ಸಂಗೀತಕ್ಕೆ ಧನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್. ಕೇಳಿ ಒಲವಿನ ಆಸರೆ ಚಿತ್ರದ ಗೀತೆ.

ಈಗ ಕೇಳಿ ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿ. ಆರ್ಎನ್ ಜಯಗೋಪಾಲ್ ಅವರು ಬರೆದಿರುವ ಗೀತೆಗೆ ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರಿಂದ.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಒಲವು ಗೆಲುವು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿಂತ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 ಕಿಟ್ ಇರುತ್ತೆ. 4 ಕಿಟ್ ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಜನ ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ. ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗೂರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 ಕೆಜಿ ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ ಎರಡನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ ಎಸ್ ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ದ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು, ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು, ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲಾ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ ನೂರಾರು ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್ ಗೇಟ್, ಕಾಫಿ ಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ, ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

102.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಮಾಸ್ತಿ ಗುಡಿ ಚಿತ್ರದ ಗೀತೆ. ಕವಿರಾಜ್ ಅವರ ಗೀತೆಗೆ ಸಾಧು ಕೋಕಿಲಾ ಅವರ ಸಂಗೀತವಿದೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಈಗ ಕೇಳಿ ಕುಮಾರ್ ಸಾನು ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಚಂಡ ಚಿತ್ರದ ಗೀತೆ. ಈ ಗೀತೆಯನ್ನ ಬರೆದು ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಎಸ್ ನಾರಾಯಣ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ತಾರೀಕಿನವರೆಗೆ ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕೆ ಕಲ್ಯಾಣ್ ಅವರು ಬರೆದಿರುವ ಫ್ರೆಂಡ್ಸ್ ಚಿತ್ರದ ಗೀತೆ. ಜಿ ಕೃಷ್ಣ ಅವರ ಸಂಗೀತಕ್ಕೆ ದನಿಯಾಗಿದ್ದಾರೆ ಕುಮಾರ್ ಸಾನು.

ಈಗ ವೇಳೆ 5:02. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶ ಕಳುಹಿಸಲು ನಮ್ಮ ದೂರವಾಣಿ ಸಂಖ್ಯೆ 9141686837. ಪ್ರಾರಂಭಕ್ಕೆ ಸಾಮ್ರಾಟ್ ಚಿತ್ರದ ಗೀತೆಯನ್ನು ಪ್ರಸಾರಿಸುತ್ತಿದ್ದೇವೆ. ಕೇಳಿಬರುವ ಯುಗಳ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರುಗಳವು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ. ಈ ಗೀತೆಯನ್ನು ಮೆಚ್ಚಿದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಹೊಂಗೇಹಳ್ಳಿಯಿಂದ ಮಹಾಲಿಂಗಾಚಾರ್ಯ ಮತ್ತು ಪುಷ್ಪಾ.

ಈ ಸಂಜೆ 6:51 ನಿಮಿಷಕ್ಕೆ ಕೃಷಿರಂಗ, ಇದರಲ್ಲಿ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ. ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲ್ಗುಡುವಿ ಮಧುಸೂದನ್, ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಭಾಗವಹಿಸುತ್ತಾರೆ. ಅರಕಲ್ಗುಡುವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್ ಗೊಲ್ಲರಹಳ್ಳಿ. ಇನ್ನು ಮುಂದೆ ಆನಂದ್ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು. ಈ ಗೀತೆಯನ್ನು ಮೆಚ್ಚಿದ್ದಾರೆ ಚಿಕ್ಕಬಳ್ಳಾಪುರದಿಂದ ಸುರೇಶ್. ಈ ಗೀತೆಯ ಸಾಹಿತ್ಯ ಚಿ ಉದಿ ಶಂಕರ್ ಅವರದು. ಸ್ವರಕಲ್ಪನೆ ಮಾಡಿದ್ದಾರೆ ಶಂಕರ್ ಗಣೇಶ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಬಾಳು ಬೆಳಗಿತು ಚಿತ್ರದ ಗೀತೆಯನ್ನು ಕೇಳಬೇಕಂತೆ. ಇಂಡಿ ತಾಲೂಕು ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ. ಕೇಳಿಬರುವ ಸ್ವರಗಳು ಪಿವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರುಗಳವು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ಈ ರಾತ್ರಿ 7:45 ಕನ್ನಡದಲ್ಲಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಇನ್ನು ಮುಂದೆ ರಾಮಾಚಾರಿ ಚಿತ್ರದ ಗೀತೆ, ಹಾಡಿದ್ದಾರೆ ಮನು ಮತ್ತು ಚಿತ್ರ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ. ಗೀತೆಯನ್ನು ಮೆಚ್ಚಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರುಗಳ ಯುಗಳ ಸ್ವರಗಳಲ್ಲಿ ಯುದ್ಧಕಾಂಡ ಚಿತ್ರದ ಗೀತೆ. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಕಳುಹಿಸಿದ್ದಾರೆ ಬಾಳುಪೇಟೆಯಿಂದ ರತ್ನಮ್ಮ, ನಯನ, ಶಿವಾನಿ ಮತ್ತು ಮನೆಯವರು. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರಿಂದ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್. ಸಾಹಿತ್ಯ ಕೆ ಕಲ್ಯಾಣ ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಗೀತೆಯನ್ನು ಮೆಚ್ಚಿದ್ದಾರೆ ಬಂಟ್ವಾಳ ತಾಲೂಕು ನಂದಾವರ ಅರಮನೆಯಿಂದ ರೇವತಿ, ಜಗದೀಶ ಮತ್ತು ಪೃಥ್ವಿ.

0: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನು ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಚಲಿಸುವ ಮೂಡುಗಳು ಚಿತ್ರದ ಗೀತೆಯನ್ನು ಕೇಳಬೇಕಂತೆ. ತಿಪಟೂರು ತಾಲೂಕು ಜಕ್ಕನಹಳ್ಳಿಯಿಂದ ಭಾವನ. ಸಾಹಿತ್ಯ ಚಿವುದಿ ಶಂಕರ್ ಅವರದು. ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಜಿ ವಿಧಿಶಂಕರ್ ಅವರು ಬರೆದಿರುವ ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆ, ಉಪೇಂದ್ರ ಕುಮಾರ್ ಅವರ ಸ್ವರಕಲ್ಪನೆಯಂತೆ ಈ ಗೀತೆಯನ್ನು ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಸಂಗಡಿಗರು. ಮೆಚ್ಚಿದ್ದಾರೆ ಹಾಸನದಿಂದ ದೇವರಾಜ್, ಶೋಭಾ, ಶ್ರದ್ಧಾ ಮತ್ತು ಸಮರ್ಥ್.

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ಹೆತ್ತೂರಿನಲ್ಲಿ ಇತ್ತೀಚೆಗೆ ಪ್ರಾರಂಭಿಸಿರುವ ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯ ಉದ್ಘಾಟನಾ ಸಮಾರಂಭದ ಆಯ್ದ ಭಾಗಗಳು
0: ಜೂನ್ ತಿಂಗಳ 8-12 ಪ್ರತಿ ದಿವಸ ಸಂಜೆ 5:30 ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಹೆತ್ತೂರು ವೆಸ್ಟರ್ನ್ ಗಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ, ಹೆತ್ತೂರು, ಸಕಲೇಶಪುರ ತಾಲೂಕು.
2: ಈ ಸಂಜೆ 6:51 ಕೃಷಿ ರಂಗ, ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ. ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಮಾನಸ ಸರೋವರ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್. ವಿಜಯ ನರಸಿಂಹ ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಮೆಚ್ಚಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಮತ್ತು ಅಭಿಷೇಕಯ್ಯ ಹಿರೇಮಠ.

ಈ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ರಾತ್ರಿ 9:30 ನಮ್ಮ ನಿಲಯದಿಂದ ನಾಟಕ ಮರಳಿ ಬಾ ತಾಯಿ, ಮೂಲ ಹಿಂದಿ ವಿನೋದ್ ಕುಮಾರ್, ಕನ್ನಡ ಅನುವಾದ ಮತ್ತು ನಿರ್ಮಾಣ ಸತೀಶ್ ಪಾಲ್ದಾನೆ. ಕಾರ್ಯಕ್ರಮದ ಕಡೆಯಲ್ಲಿ ಬೆಂಕಿಯ ಬಲೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜಿ ವಿಧಿಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ. ಮೆಚ್ಚಿದ್ದಾರೆ ಸಕಲೇಶಪುರ ಚಂಪಕನಗರದಿಂದ ಪುಷ್ಪಾ ಲಕ್ಷ್ಮಣ್.

ಇದುವರೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ FM ನಿಂದ ಮೂಡಿಬಂತು.

0: ഇത് ആകാശവാണി ഹസന എഫ് എം.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ನಮ್ಮ ನಿಲುವು ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳ ಪರಿಚಯ ಇನ್ನು ಮುಂದೆ 6:00.

ಐದು ನಿಮಿಷಕ್ಕೆ ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. ಈ ಸಂಜೆ 6:51 ಕೃಷಿರಂಗ, ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ. ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಂತರ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್ ಗೊಲ್ಲರಹಳ್ಳಿ. 7:45 ಕನ್ನಡದಲ್ಲಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ, ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. 8:00 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. 8:35 ಗಜಲ್, 9:30 ನಾಟಕ ಮರಳಿ ಬಾ ತಾಯಿ, ಮೂಲ ಹಿಂದಿ ವಿನೋದ್ ಕುಮಾರ್, ಕನ್ನಡ ಅನುವಾದ ಮತ್ತು ನಿರ್ಮಾಣ ಸತೀಶ್ ಪಾಲ್ದಾನೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಭಾ. ನಮ್ಮ ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕ, 6:30 ಚಿಂತನ ಭಾರತಿ ವಸ್ತ್ರದ್ ಅವರಿಂದ, 6:35, 6:50 ಮತ್ತು 7:15 ಭಾವಗೀತೆ, 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳು, 9:05 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ. ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಂಗೀತ ಸಂಜೆಯ ಕಾರ್ಯಕ್ರಮದ ಧ್ವನಿಮುದ್ರಣ. ವಿದ್ವಾನ್ ರಮಣ ಬಾಲಚಂದ್ರನ್ ಅವರ ವೀಣಾವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನಕುಮಾರ, ಖಂಜರ ವಿದ್ವಾನ್ ಜಿ ಗುರುಪ್ರಸನ್ನ, ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. 10:05 ಒಗಟು ಜಿಗುಟು ನೇರ ಫೋನ್ ಇನ್ ಕಾರ್ಯಕ್ರಮ. 10:30 ಕರೆಗೊಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು. 11:00 ಫುಲ್ವಾರಿ ಗೀತೋಂಕ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎಂ ಕೃಷ್ಣ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮತ್ತು ಸಂದರ್ಶಕರು ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ, ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕಲ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಒಂದು ಗಂಟೆಗೆ ಪ್ರಗತಿಪಥ, ವಿಷಯ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. 1:20 ಭಾವಗೀತೆಗಳು, 1:30 ಮತ್ತು 2:40 ಚಿತ್ರಗೀತೆಗಳು. 3:00 ಮುಂಬೈ ವಾಣಿಜ್ಯ ಪ್ರಸಾರ ಕೇಂದ್ರದಿಂದ ಸಖಿ ಸಹೇಲಿ, ನಂತರ 4:00 ಸೇಹತ್ನಾಮ. 5:00 ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. 5:30 ಸಕಲೇಶಪುರ ತಾಲೂಕು ಹೆತ್ತೂರಿನಲ್ಲಿ ಆಯೋಜನೆ ಮಾಡಲಾಗಿದ್ದ ವೆಸ್ಟರ್ನ್ ಘಾಟ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ಸಮಾರಂಭದ ಆಯ್ದ ಮೊದಲ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಮಹೇಶ್ ಜಿಡಿ ಅರ್ಥ್ ಮೂವರ್ಸ್ ಹೆತ್ತೂರು. 6:15 ಭಾವಗೀತೆ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ, ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ. ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಅಂಗಾಂಶ ಆಲೂಗೆಡ್ಡೆ ಸಸಿಗಳ ನಾಟಿ ವಿಧಾನ ಮತ್ತು ಇತರೆ ಕ್ರಮಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ ಯುವರಸ ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಕೋಮಲ್ ಕೆಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವ. ಈವರೆಗೂ ನಮ್ಮ ನಿಲಯವು ಈ ಸಂಜೆ ಹಾಗೂ ನಾಳೆ ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಹಾಸನ FM. ಈಗ ವೇಳೆ 6:05 ಆಗುತ್ತಲಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆತ್ಮೀಯ ರೈತ ಬಾಂಧವರೇ, ಗಮನಿಸಿ, 2026-27 ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆ ಹಾಸನ ಜಿಲ್ಲೆಯಲ್ಲಿ May 15 ಪ್ರಾರಂಭವಾಗಿದೆ. ಕುಪ್ರಿ ಜ್ಯೋತಿ ತಳಿಯ 1 ಕ್ವಿಂಟಾಲ್ ಬಿತ್ತನೆ ಬೀಜಕ್ಕೆ 1200 ರೂಪಾಯಿಗಳನ್ನು ಹಾಸನ ಜಿಲ್ಲಾ ಆಡಳಿತ ನಿಗದಿ ಮಾಡಿದೆ. ಬಿತ್ತನೆ ಆಲೂಗೆಡ್ಡೆಯ ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಲು, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ತಾಲೂಕು ಜಾಗೃತಿ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳಲ್ಲಿ ನೋಂದಣಿ ಆಗಿರದ ಆಲೂಗೆಡ್ಡೆ ವರ್ತಕರು, ದಲ್ಲಾಳಿಗಳು ಅಥವಾ ಮಾರಾಟಗಾರರು ಅನಧಿಕೃತವಾಗಿ ಆಲೂಗೆಡ್ಡೆ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಲಾಗಿದೆ. ಹಾಗೂ ನಿಗದಿಪಡಿಸಿರುವ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಜಾಗೃತಿ ಸಮಿತಿಗೆ ದೂರು ನೀಡಬಹುದು ಎಂದು ತೋಟಗಾರಿಕೆ ಇಲಾಖೆಯ ಪ್ರಕಟಣೆ ತಿಳಿಸಿದೆ.

ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 2026-27 ಸಾಲಿನಲ್ಲಿ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಾಂಸ್ಕೃತಿಕ ಸೌರಭ, ಯುವ ಸೌರಭ ಮತ್ತು ಚಿಗುರು ಕಾರ್ಯಕ್ರಮಗಳನ್ನು ಆಯೋಜಿಸಲು ಶಾಸ್ತ್ರೀಯ ಸಂಗೀತ, ಕರ್ನಾಟಕ, ಹಿಂದೂಸ್ತಾನಿ ಗಾಯನ, ವಾದ್ಯ ಸಂಗೀತ, ಸುಗಮ ಸಂಗೀತ, ವಚನ ಸಂಗೀತ, ಜನಪದ ಗೀತೆಗಳು, ಸಮೂಹ ನೃತ್ಯ, ನೃತ್ಯ ರೂಪಕ, ಜನಪದ ಪ್ರದರ್ಶನ, ಕಲಾತಂಡಗಳು, ನಾಟಕ, ಯಕ್ಷಗಾನ, ಮೂಡಲ ಪಾಯ, ಬಯಲಾಟ, ಗೊಂಬೆ, ಮೇಳ, ಗಮಕ, ಕಥಾ ಕೀರ್ತನ, ಏಕಪಾತ್ರಾಭಿನಯ ಇತ್ಯಾದಿ ಕಲೆಗಳಲ್ಲಿ ಪರಿಣಿತ ಕಲಾವಿದರಿಂದ 3 ವಿಭಾಗಕ್ಕೆ ಅಂದರೆ ಸಾಂಸ್ಕೃತಿಕ ಸೌರಭ, ಯುವ ಸೌರಭ, ಚಿಗುರು ಹೀಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಅರ್ಜಿಗಳನ್ನು ದಿನಾಂಕ 25/6/2026 ಸಂಜೆ 5:30 ಒಳಗೆ ಸಹಾಯಕ ನಿರ್ದೇಶಕರ ಕಚೇರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಹಾಸನಾಂಬ ಕಲಾಕ್ಷೇತ್ರ, ಹಾಸನ ಇಲ್ಲಿ ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗಾಗಿ 0817226162 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಆತ್ಮೀಯ ಕೇಳಿದರೆ, ಹಾಸನದ KR ಪುರಂನ 4 ಅಡ್ಡರಸ್ತೆಯಲ್ಲಿರುವ ಜೀವ IVF ಬಂಜತನ ನಿವಾರಣಾ ಕೇಂದ್ರ ಇದೇ June 8-10 ಉಚಿತ ಬಂಜತನ ನಿವಾರಣಾ ಶಿಬಿರವನ್ನು ಆಯೋಜನೆ ಮಾಡಿದೆ. ಆಸಕ್ತರು ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಜೀವ IVFನ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ 9513627300

ನಾಳೆ ರಾತ್ರಿ 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. ನಾಳೆ ರಾತ್ರಿ 9:30 ಚಲನಚಿತ್ರ ಧ್ವನಿವಾಹಿನಿ ಚಿತ್ರ ರಣಧೀರ ಕಂಠೀರವ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಯೋಜಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. ವಿಷಯ ಕಿಸಾನ್ ಸಶಕ್ತೀಕರಣ. ಪ್ರಸ್ತುತಿ ಸುದ್ದಿ ಸೇವಾ ವಿಭಾಗ. ಪ್ರಸಾರವಾಗಲಿದೆ.

0: ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಭಾವಗೀತೆಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಐಸಿಎಸ್ಇ ಶಾಲೆಯಲ್ಲಿ ಸಮಗ್ರ ಶಿಕ್ಷಣಕ್ಕೆ ಮಹತ್ವ ನೀಡಲಾಗುತ್ತದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ. ಸ್ಕಾಲರ್ಸ್ ವಿದ್ಯಾರ್ಥಿಗಳು ಐಸಿಎಸ್ಇ ಮಂಡಳಿ ಪರೀಕ್ಷೆಗಳಲ್ಲಿ ನಿರಂತರವಾಗಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದು ಶಾಲೆಯ ಹೆಗ್ಗಳಿಕೆ ಹೆಚ್ಚಿಸಿದ್ದಾರೆ. ಅನುಭವ ಸಂಪನ್ನ ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಉಜ್ವಲ ಭವಿಷ್ಯ ನಿರ್ಮಿಸಲು ಸ್ಕಾಲರ್ಸ್ ಸದಾ ಬದ್ಧವಾಗಿದೆ. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ.
0: ಪ್ರಾರಂಭಕ್ಕೆ ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ, ಬಿಎಂ ಶ್ರೀಕಂಠಯ್ಯ ಅವರ ಕವನ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
4: ಮನಸ್ಸು ಸಾರದ ಕನಸು ಹಾಯದ ಘನತೆಯ ಗೌರಿಶಂಕರವೇ ಕುವೆಂಪು ಅವರ ಕವನ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಆಗಲಿಲ್ಲ, ಹೊಸ ಮನೆಗೆ ಇಂಬನು ಮಾಡಿದ್ದದು ವಿಫಲ ಕಾರ್ಯಮಲ್ಲ, ವಿಫಲ ಕಾರ್ಯಮಲ್ಲ, ವಿಫಲ ಕಾರ್ಯಮಲ್ಲ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 6:30 ಆಗುತ್ತಲಿವೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜ್ಞಾನದ ಮುನ್ನಡೆ, ಡಾಕ್ಟರ್ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನು ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲಧಾತುಗಳು. ಇದುವರೆಗೂ ಲಭ್ಯವಿರುವ

0: 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲ ವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ನಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನ ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಇದು ಆಕಾಶವಾಣಿ ಹಾಸನ ಎಫ್ಎಂ.
3: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
4: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಮಧ್ಯಾಹ್ನ 2 ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
3: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಮೂರು ಕಾಲೇಜ್ನಲ್ಲಿ
4: ಚಿಂತಿಸಬೇಡಿ,
3: ಫೀಸ್ ನೋಡು.
5: ಏನ್ ಸಮಾಚಾರ?
6: ಏನಾಯ್ತು?
4: ಫೀಸ್ ನ ಟೆನ್ಷನ್?
5: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: RBI ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಹೆಚ್ಚಿನ ಮಾಹಿತಿ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ

0: ಕುಂದಗೋಳ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8 ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ತಿಂಗಳಲ್ಲೇ ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು ಒಂದು ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು, ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು, ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
4: ಬುದ್ಧಿ ಚಾರ್ಜ್ ಮಾಡೋ.
5: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ.
5: ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
5: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ಗೆ ಮಾಡಿ.
5: ಬೈ ಬೈ. ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ಇದು ಆಕಾಶವಾಣಿ ಹಾಸನ ಎಫ್ಎಂ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ, ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ಕುರಿತು ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಬಿಎಸ್ ಬಸವರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡುವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ, ನಂತರ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಭಾಗವಹಿಸುತ್ತಾರೆ. ಅರಕಲುಗೂಡುವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್ ಗೊಲ್ಲರಹಳ್ಳಿ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಹಸಿರು ಇಂಧನ
4: ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ.
4: ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
3: ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
5: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಹಸಿರು ಇಂಧನ, ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಈ ಸರಣಿಯಲ್ಲಿ ಇದುವರೆಗೆ 8 ಕಾರ್ಯಕ್ರಮಗಳು ಪ್ರಸಾರವಾಗಿದೆ. ಇಂದು 9ನೆಯ ಕಂತು ಬಿತ್ತರವಾಗ್ತಾ ಇದೆ. ಕಳೆದ ಏಪ್ರಿಲ್ ತಿಂಗಳ 12ನೇ ತಾರೀಖಿನಿಂದ ಈ ಒಂದು ಸರಣಿ ಆರಂಭವಾಗಿದ್ದು ಒಟ್ಟು 13 ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇದೆ. ಇಂದು 9ನೇ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಕಾರ್ಯಕ್ರಮದ ಕಡೆಯಲ್ಲಿ ವಿಷಯಕ್ಕೆ ಪೂರಕವಾಗಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಗಮನಿಸಿಕೊಳ್ಳಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ಕುರಿತಂತೆ ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ರೈತ ಬಾಂಧವರೇ, ಈ ಒಂದು ಸರಣಿಯಲ್ಲಿ ಜೈವಿಕ ಇಂಧನಕ್ಕೆ ಪೂರಕವಾಗಿ ಸಾಕಷ್ಟು ಮಾಹಿತಿಗಳು ಪ್ರಸಾರವಾಗಿದೆ. ಜೈವಿಕ ಇಂಧನ ಅಂದ್ರೇನು, ಜೈವಿಕ ಇಂಧನದ ಸಸ್ಯಗಳು ಯಾವುವು, ಜೈವಿಕ ಇಂಧನವನ್ನು ಬಳಸುವ ರೀತಿ ಹೇಗೆ, ಎಲ್ಲೆಲ್ಲಿ ನಾವು ಇದನ್ನು ಸಾಗುವಳಿ ಮಾಡಬಹುದು, ಇದರ ಹಿಂಡಿಯನ್ನು ಯಾವ ರೀತಿ ಉಪಯೋಗ ಮಾಡಬಹುದು, ಹೀಗೆ ಸಾಕಷ್ಟು ವಿಚಾರಗಳು ಈ ಸರಣಿಯಲ್ಲಿ ಮೂಡಿಬಂದಿದೆ. ಹಾಗಾಗಿ ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ, ಪ್ರಯೋಜನವನ್ನು ಮಾಡಿಕೊಳ್ಳಿ, ಹಾಗೆಯೇ ಕಾರ್ಯಕ್ರಮದ ಕಡೆಯಲ್ಲಿ ಕೇಳುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಹಳ ಹಿಂದಿನಿಂದಲೂ ಕೂಡ ಈ ಬೇವನ್ನು ನಾವು ಕೃಷಿಯಲ್ಲಿ ಬೇರೆ ಬೇರೆ ಬಳಕೆಗೆ ಅದನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದನ್ನು ಗಮನಿಸಿದ್ದೇವೆ. ಸಾಕಷ್ಟು ಅನುಕೂಲಗಳನ್ನು ಕೂಡ ಮಾಡಿಕೊಂಡಿದ್ದೇವೆ. ಬೇವಿನ ಬೀಜ, ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಬೇವಿನ ಎಲೆ, ಬೇವಿನ ತೊಗಟೆ, ಹೀಗೆ ಬೇವಿನ ಮರದಲ್ಲಿ ಇರುವಂತಹ ವಿವಿಧ ಭಾಗಗಳನ್ನು ನಮ್ಮ ಕೃಷಿಯಲ್ಲಿ ಅನೇಕ ಬಳಕೆಗೆ ಮಾಡಿಕೊಂಡಿರುವಂಥದ್ದನ್ನು ಗಮನಿಸಬಹುದು. ಇತ್ತೀಚೆಗೆ ಈ ಬೇವಿನ ಬೀಜದಿಂದ ಜೈವಿಕ ಇಂಧನವನ್ನು ಕೂಡ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಆಗ್ತಾ ಇದ್ದಾವೆ. ಇದಕ್ಕೂ ಕೂಡ ಹೆಚ್ಚಿನ ಬೇಡಿಕೆ ಇರುವಂಥದ್ದನ್ನು ನಾವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟಗಳ ನಿರ್ವಹಣೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡುವ ಸಲುವಾಗಿ ನಮ್ಮೊಂದಿಗೆ ಇದ್ದಾರೆ ಮಂಡ್ಯದಲ್ಲಿ ಇರುವ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿ ಎಸ್ ಬಸವರಾಜು ಅವರು. ಸರ್, ತಮಗೆ ನಮಸ್ಕಾರ.

0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಈ ಬೇವಿನ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಸರ್, ಅದರ ಮೂಲ ಯಾವುದು ಅಂತ ಹೇಳಿ. ಯಾಕೆಂದ್ರೆ ಒಡಲೆಲ್ಲ ಕಹಿಯಾಗಿರುತ್ತೆ.
1: ಹೌದು ಹೌದು.
0: ಅದರ ಒಂದು ಮೂಲವನ್ನ ತಿಳಿಸ್ಕೊಡಿ.
1: ಈ ಬೇವು ಮೂಲವಾಗಿ ಹರಪ್ಪ ಮಂಜಿದಾರ್ ನಾಗರಿಕತೆ ಏನಿತ್ತು ಆ ಕಾಲದಿಂದಲೂ ಕೂಡ ಇದೆ. ಸುಮಾರು 5,000 ವರ್ಷಗಳ ಹಿಂದಿನಿಂದಲೂ ಕೂಡ ಬೇವು ಎಲ್ಲಾ ಒಂದು ಇದರಲ್ಲೂ ಕೂಡ ಪ್ರಚಲಿತವಾಗಿದೆ. ಆಮೇಲೆ ಇದು ಬೇವು ಮೊದಲೆಲ್ಲ ನಮಗೆಲ್ಲ ಗೊತ್ತಿರಾಗೆ ನಮ್ಮ ಒಂದು ಆಯುರ್ವೇದದಲ್ಲಿ ಮತ್ತೆ ಮನೆ ವೈದ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಮನೆಯಲ್ಲಿ ಏನು ಸಮಸ್ಯೆ ಆಯಿತು, ನೋಣ ಮುತ್ತಾಯಿದೆ ಅಂತಂದ್ರೆ ಬೇವಿನೆಣ್ಣೆ ಹಚ್ಚು ಅಂತ ಹೇಳ್ಬಿಡ್ರು. ದನಗಳಿಗೂ ಏನಾರ ಕೂತ್ಕತ್ತೆ ಹುಣ್ಣಿ ಅಂತ ಬೀಳ್ತವೆ ಅಂತಂದ್ರೆ ಹಚ್ಚಿಬಿಡಿ ಅಂತ ಹೇಳೋರು. ಅಷ್ಟು ಅದು ಒಂದು ಮೊದಲಿಂದ ಪ್ರಚಲಿತವಾಗಿದೆ. ಇದನ್ನ ಸಾಮಾನ್ಯವಾಗಿ ಬೇವಿನ ಮರ ಅಂತ ಕರೆದ್ರು ಕೂಡ ಈ ಸಸ್ಯ ಶಾಸ್ತ್ರೀಯವಾಗಿ ಇದನ್ನ ಅಜಾಡ್ ರಕ್ತ ಇಂಡಿಕ ಅಂತ ಕರೀತಾರೆ. ಇದು ಮಿಲಿಯೇಸಿ ಎಂಬ ಕುಟುಂಬಕ್ಕೆ ಸೇರಿದಂಥದ್ದು. ಇದು ಸ್ಥಳೀಯ ಹೆಸರು ಕನ್ನಡ ಹೇಳಬೇಕು ಅಂತಂದ್ರೆ ಇದು ಬೇವು ಅಂತ ಕರೀತಾರೆ. ಹಿಂದಿಯಲ್ಲಿ ನೀಮ್ಚ್ ಅಂತ ಕರೀತಾರೆ, ತಮಿಳಿನಲ್ಲಿ ವೆಪ್ಪಮಾರಿನ್ ಅಂತ ಕರೀತಾರೆ, ತೆಲುಗಿನಲ್ಲಿ ವೇಪ ಅಂತ ಕರೀತಾರೆ. ಇದು ನಾವು ಇದನ್ನ ಬೇವನ್ನ ಕಲ್ಪವೃಕ್ಷ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಪ್ರಾಸ್ತಾವಿಕ ನುಡಿ ಹೇಳಿದ್ರಿ, ಪ್ರತಿಯೊಂದು ಭಾಗನು ಕೂಡ ನಮಗೆ ಅನುಕೂಲವಾಗಿದೆ. ಇದು ಎಲ್ಲಿ ಅದು ಬೆಳೆದು ನಿಂತಿರ್ತದೆ ಆ ಜಾಗವನ್ನು ತಂಪಾಗಿರಿಸುವಂತ ಒಂದು ಮರ ಅಂತ ತಪ್ಪಾಗಲಾರ್ದು. ಮತ್ತೆ ಎಲ್ಲಾ ವಿಧದ ಬೆಳೆಗಳನ್ನು ಈ ಭಕ್ಷಕ ಕೀಟಗಳು ಏನ್ ಬರ್ತಾವೆ ನೋಡಿ ಅದನ್ನ ನಿಯಂತ್ರಣ ಮಾಡುವಂತ ಒಂದು ಗುಣನು ಕೂಡ ಇದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ಉಪಕಾರಕ ಕೀಟ ಏನಿದೆ ನೋಡಿ ಅವಕ್ಕೆ ಇದು ಆಶ್ರಯ ಕೊಡ್ತದೆ. ಅವಕ್ಕೆ ಯಾವುದೇ ರೀತಿ ಸಮಸ್ಯೆಯನ್ನು ಮಾಡೋದಿಲ್ಲ. ಆದ್ರಿಂದ ಇದನ್ನ ನಾವು ಒಂದು ರೈತನ ಮಿತ್ರ ಅಂತ ಕೂಡ ಕರಿಬಹುದು. ನಾವು ಎರೆಹುಳು ಏನ್ ಹೇಳ್ತೀವಿ ಅದೇ ರೀತಿ. ಆಮೇಲೆ ಜೈವಿಕ ಇಂಧನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸುಮಾರು 10 ವರ್ಷದ ಹಿಂದೆನೆ ನಮ್ಮ ರೈತರು ಬೇವಿನ ಎಣ್ಣೆಯನ್ನ ಆ ಟ್ರ್ಯಾಕ್ಟರ್ ಓಡಿಸ್ಲಿಕ್ಕೆ ಮತ್ತೆ ಕೆಲವು ಡೀಸೆಲ್ ಮೋಟರ್ ಓಡಿಸ್ಲಿಕ್ಕೆ ನೇರವಾಗಿ ಬಳಸ್ಕೊತಾ ಇದ್ದಾರೆ. ಅಷ್ಟು ಪ್ರಚಲಿತವಾಗಿದೆ. ಇದಾದ ನಂತರ ನಮ್ಮ ಒಂದು ಮಡನವರು ಜೈವಿಕ ಇಂಧನ ಉದ್ಯಾನ ಏನಿದೆ ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಸಂಶೋಧನೆ ಕೈಗೊಂಡು ಬೇವಿನ ಎಣ್ಣೆ ತೆಗೆದಷ್ಟೇ ಅಲ್ಲ ಬೇವಿನ ಎಣ್ಣೆ ಬಂದಂಥದ್ರಲ್ಲಿ ಸೋಪ್ ತಯಾರು ಮಾಡೋಂಥದ್ದು, ಡೀಸೆಲ್ ತಯಾರು ಮಾಡೋಂಥದ್ದು, ಪಿನಾಲ್ ತಯಾರು ಮಾಡೋಂಥದ್ದು, ಈಗ ಹ್ಯಾಂಡ್ ವಾಶ್ಗೆ ನಾವು ನೈಸರ್ಗಿಕವಾಗಿ ಅದ್ರ ಬದ್ದಂತ ಒಂದು ಸೋಪಿನ ದ್ರಾವಣನು ಕೂಡ ತಯಾರು ಮಾಡ್ತಾ ಇದೀವಿ. ಒಟ್ಟಿನಲ್ಲಿ ಬೇವು ಏನಿದೆ ಇದು ಕಲ್ಪವೃಕ್ಷ ಮತ್ತು ಬೆಳೆದಂತ ಜಾಗದಲ್ಲಿ ಅದು ತನ್ನ ಒಂದು ಹಸಿರುತನವನ್ನು ಕಾಪಾಡ್ತದೆ, ತಂಪನ್ನು ಕಾಪಾಡ್ತದೆ. ಅದರಿಂದ ರೈತರು ಇದನ್ನ ಚೆನ್ನಾಗಿ ಬೆಳೀತಾ ಇದ್ದಾರೆ ಮತ್ತು ಬಳಕೆ ಮಾಡ್ತಾ ಇದ್ದಾರೆ ಸರ್.
0: ಈ ಬೇವಿನ ಮರವನ್ನ ಎಲ್ಲೆಲ್ಲಿ ಚೆನ್ನಾಗಿ ಬೆಳಿಬಹುದು?
1: ಇದು ಬೆಳಿಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ 450-1200 ಸೆಂಟಿಮೀಟರ್ ಮಳೆ ಬೇಕಾಗ್ತದೆ. ಮತ್ತೆ ಉಷ್ಣಾಂಶದ ಬಗ್ಗೆ ಹೇಳ್ಬೇಕು ಅಂತಂದ್ರೆ 10-48 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ಬಹಳ ಚೆನ್ನಾಗಿ ಬೆಳೀತದೆ. ಆಮೇಲೆ ಇದು ನಿತ್ಯ ಹಸಿರಾಗಿದ್ರು ಕೂಡ ಒಣ ಹವೆ ಎಲ್ಲಿ ಎಲೆಗಳನ್ನ ಉದುರಿಸ್ತದೆ, ಎಲ್ಲಿ ಬೆಳೆದ್ರು ಕೂಡ ಎಲೆಗಳು ಉದುರ್ತವೆ. ಆಮೇಲೆ ಸೂರ್ಯನ ಬೆಳಕು ಹೆಚ್ಚು ಇದ್ದಂತ ಕಡೆ ಈ ಮರ ಬಹಳ ಚೆನ್ನಾಗಿ ಬೆಳೀತದೆ. ಆದ್ರೆ ಜೌಗು ಪ್ರದೇಶದಲ್ಲಿ ಇದು ಹೆಚ್ಚಿಗೆ ಚೆನ್ನಾಗಿ ಬೆಳೆಯಕ್ಕಾಗೋದಿಲ್ಲ. ಅದರಿಂದ ಇದನ್ನ ಜೌಗದಲ್ಲಿ ಹಾಕ್ತಂತ ಬೆಳವಣಿಗೆ ಚೆನ್ನಾಗಿ ಬರೋದಿಲ್ಲ. ಸಾಮಾನ್ಯವಾಗಿ ಗುಲ್ಬರ್ಗ ಮತ್ತೆ ರಾಯಚೂರು ಎಲ್ಲಿ ಉಷ್ಣ ಹೆಚ್ಚಿದೆ ಅಂತ ಭಾಗದಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಸರ್. ಆಮೇಲೆ ಇದು ಎಲ್ಲಾ ಪ್ರದೇಶದಲ್ಲೂ ಕೂಡ ನಾವು ಬೆಳಿಬಹುದು. ಸಾಮಾನ್ಯವಾಗಿ ಇದರ ಎತ್ತರ ಹೇಳ್ಬೇಕು ಅಂತಂದ್ರೆ 15-20 ಮೀಟರ್ ವರೆಗೂ ಎತ್ತರ ಇರ್ತದೆ. ಅಪರೂಪವಾಗಿ 25 ಮೀಟರ್ ಕೂಡ ಎತ್ತರ ಇದು ಬರ್ತದೆ ಸರ್.
0: ಈ ಬೇವಿನ ಮರದಿಂದ ಏನೆಲ್ಲ ಅನುಕೂಲಗಳನ್ನ ನಾವು ಮಾಡಿಕೊಳ್ಬಹುದು?
1: ನಾನು ಮೊದಲೇ ಹೇಳ್ದಂಗೆ ಬೇವಿನ ಮರ ಒಂದು ಪರಿಸರ ಸ್ನೇಹಿ. ಇದು ಕೀಟಗಳನ್ನ ಸರ್ವನಾಶ ಮಾಡೋ ಜೊತೆಗೆ ಹಾನಿಕಾರಕ ಕೀಟಗಳನ್ನ ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಮಾನವರಿಗೆ ಅವುಗಳಿಂದ ಯಾವುದೇ ರೀತಿ ಕೆಡಕಿಲ್ಲ. ಮತ್ತೆ ಭೂಮಿಯ ಫಲವತ್ತತೆ ಕೂಡ ಇದರಿಂದ ಅನುಕೂಲ ಇದೆ. ಹಾಗೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಏನಿದಾವೆ ಆ ಜೀವಿಗಳು ಕೂಡ ಬೇವು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಬದಲಿಗೆ ಭೂಮಿಯನ್ನ ಫಲವತ್ತಾಗಿರ್ತದೆ ಮತ್ತು ಆ ಫಲವತ್ತತೆ ಹೆಚ್ಚುವ ನಿಟ್ಟಿನಲ್ಲಿ ಒಂದು ಬೇವು ಅನುಕೂಲ ಅಂತ ನಾವು ಹೇಳ್ಬೋದು. ಇನ್ನೊಂದು ಜಾಗತಿಕ ತಾಪಮಾನದಿಂದ ಪ್ರಪಂಚದಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಇದು ಪ್ರಕೃತಿಯ ಒಂದು ಸಮತೋಲನವನ್ನು ಕಾಪಾಡಿಸ್ತದೆ. ಮತ್ತೆ ಜೊತೆಗೆ ಒಂದೇ ಒಂದು ಸಸ್ಯ ಜಾತಿ ಪ್ರಜಾತಿ ಅಂತಂದ್ರೆ ಬೇವಿನ ಮರ ಹಾಗೂ ಅಧಿಕ ಉಷ್ಣಾಂಶ ಇದು ತಡ್ಕೊಳ್ಳೋದ್ರಿಂದ ಇದನ್ನ ನಾವು ಎಲ್ಲಿ ಹೆಚ್ಚಿನ ಉಷ್ಣಾಂಶ ಇದೆ ಆ ಭಾಗದಲ್ಲಿ ನಾವು
0: ಬೆಳಿಬಹುದು.
1: ಜೊತೆಗೆ ಬಿಸಿಲು ಹೆಚ್ಚಾದಂಗೆ ಬೇವಿನ ಮರಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೂ ಬಿಡ್ತವೆ. ಹೂ ಹೆಚ್ಚಾದ್ರೆ ಕಾಯಿಗಳು ಚೆನ್ನಾಗ್ತವೆ. ನಮ್ಗೆಲ್ಲ ಗೊತ್ತಿದೆ ಈ ಹೂ ಬಿಟ್ಟ ನಂತರ ಬೇವಿನ ಒಂದು ಹೂವನ್ನು ಕೂಡ ಚಿಗುರನ್ನು ಕೂಡ ಯುಗಾದಿ ಹಬ್ಬದಲ್ಲಿ ತಿಂತೀವಿ ಅಂದ್ರೆ ಆರೋಗ್ಯ ಕೂಡ ಒಳ್ಳೇದು. ಜೊತೆಗೆ ಹಣ್ಣಿನಲ್ಲಿ ಇರೋಂತ ಒಂದು ಏನಿದೆ ಅದನ್ನು ಕೂಡ ತಿಂತೀವಿ. ಆ ಬಂದಂತ ಬೀಜ ಏನಿದೆ ಅದು ಕೀಟ ಮತ್ತು ರೋಗ ನಿರ್ವಹಣೆ ಜೊತೆಗೆ ಒಳ್ಳೆಯ ಕುಪ್ಪ ಅಂದರೆ ಒಳಗಡೆ ಅಂತ ಒಂದು ಚೆನ್ನಾಗಿ ಬೆಳೆದಿರುವಂತ ಒಂದು ಎಣ್ಣೆ ಬರುವಂತ ಅಂಶ ಏನಿದೆ ಅದರಲ್ಲಿ ನಾವು ಈಗ ಹೆಚ್ಚಿನ ಒಂದು ಎಣ್ಣೆ ತೆಗೆದು ಬೇರೆ ರೀತಿಯಲ್ಲಿ ನಾವು ಬಳಸ್ಕೊತಾ ಇದೀವಿ ಸರ್. ಮತ್ತೆ ಸ್ಥಳೀಯವಾಗಿ ಜೈವಿಕ ಅನಿಲ ಉತ್ಪಾದನೆ ಮಾಡಬೇಕು ಅಂತಂದ್ರೆ ರೈತರು ಏನ್ ಮಾಡಬೇಕು ಅಂತಂದ್ರೆ ಈಗ ಕೆಲವು ಸಬ್ಸಿಡಿ ರೂಪದಲ್ಲಿ ಯಂತ್ರ ಸಿಗ್ತಾ ಇದೆ, ಅದನ್ನ ಬಳಸ್ಕೊಂಡು ಕೂಡ ಅವರೇ ಸ್ವತಃ ಎಣ್ಣೆ ತೆಗೆದು ಅದ ಎಣ್ಣೆ ಬಂದಂತದನ್ನ ನಾವು ಡೀಸೆಲ್ ಆಗಲಿ ಟ್ರ್ಯಾಕ್ಟರ್ಗಳು ಬಳಸ್ಕೋಬಹುದು. ನಂತರ ಆ ಬಂದಂತ ಹಿಂಡಿ ಏನಿದೆ ಅದು ಅತ್ಯಂತ ಉಪಕಾರಿ ಭೂಮಿಗೆ, ಅಲ್ಲಿ ಭೂಮಿಗೆ ಹಾಕ್ತು ಅಂತಂದ್ರೆ ಒಂದು ರೀತಿ ಅದು ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಕೆಲವು ಜಂತು ಹುಳುಗಳು ಏನಿದೆ ಅದರಲ್ಲಿ ನಿಯಂತ್ರಣ ಮಾಡೋಕೆ ಬಹಳ ಅನುಕೂಲವನ್ನ ಮಾಡ್ತಾ ಇದೆ ಸರ್. ಇನ್ನು ಈಗಾಗಲೇ ರೈತರು ನೇರವಾಗಿ 20% ಈ ಬೇವಿನ ಎಣ್ಣೆಯನ್ನು ಟ್ರ್ಯಾಕ್ಟ್ರು ನೀರೆತ್ತುವ ಪಂಪು ಜನರೇಟರ್ಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಎಣ್ಣೆಯಿಂದ ನೇರವಾಗಿ ಡೀಸೆಲ್ ಉತ್ಪಾದನೆ ಮಾಡಿ ಕೃಷಿ ಯಂತ್ರ ವಾಹನಗಳು ಕೂಡ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ ರೈತರುಗಳು. ಇನ್ನೊಂದು ಹೇಳಬೇಕು ಅಂತಂದರೆ ಕೀಟನಾಶಕವಾಗಿ ಭಾಳ ಚೆನ್ನಾಗಿ ಬಳಕೆ ಮಾಡ್ತಾ ಇದ್ದಾರೆ. ಯಾವುದೇ ಬೆಳೆಯಲ್ಲಿ ಬರುವಂಥ ಕೀಟಗಳೇನು ಬರ್ತದೆ ಅದಕ್ಕೆ ಬೇವಿನ ಎಣ್ಣೆ ಇರ್ಬೋದು, ಬೇವಿನ ಹಿಂಡಿರ್ಬೋದು, ಬೇವಿನ ಬೀಜ ಕಷಾಯ ಮಾಡಿ ತಯಾರು ಮಾಡಿ ಕೀಟ ನಿರ್ವಹಣೆ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಪರಿಸರ ಪ್ರದೂಷಣೆ ಹಾಗೂ ತಾಪಮಾನ ಕೂಡ ಹತೋಟಿಡೋಕ್ಕೆ ಈ ಒಂದು ಬೇವು ಬಹಳ ಸಹಕಾರಿಯಾಗಿದೆ. ಮತ್ತೆ ಪೆಟ್ರೋಲಿಯಂ ಇಂಧನದ ಬಳಕೆಯಲ್ಲಿ ಉಳಿತಾಯ ಮತ್ತು ಆಮದು ಮಾಡಿಕೊಳ್ಳುವ ಒಂದು ತಗುಲುವ ವಿದೇಶಿ ವಿನಿಮಯ ಏನಿದೆ ಅದನ್ನು ಕೂಡ ನಾವು ಉಳಿತಾಯ ಮಾಡಬಹುದು. ಒಟ್ಟಿನಲ್ಲಿ ಬೇವು ಒಂದು ಬಹಳ ಉತ್ತಮವಾದಂತಹ ಒಂದು ಮರ, ಸುಮಾರು 10 ಇದೆ ಅನ್ಕೊಂಡ್ರೆ ಕನಿಷ್ಠ 10-15 ದಿನಗಳಲ್ಲಿ ಒಂದು ಉದ್ಯೋಗ ಕೊಡಬಹುದು ಜನಗಳಿಗೆ, ದಿನಗಳ ಉದ್ಯೋಗ ಕೊಡ್ತದೆ. ಹಾಗೂ ಒಂದು ಮರದಿಂದ 6,000 ಹೆಚ್ಚಿನ ಆದಾಯ ಗಳಿಸಬಹುದಂತ ಒಂದು ಕಂಡು ಬಂದಿದೆ. ಈ ರೀತಿಯಲ್ಲಿ ನಾವು ಬೇವನ್ನ ಬೆಳೀತು ಅಂತಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಜೈವಿಕ ಇಂಧನವಾಗಿ ಕೂಡ ಮತ್ತು ಪರ್ಯಾಯವಾಗಿ ಇತರೆ ಉತ್ಪನ್ನಗಳೇನಿದೆ ಅದನ್ನು ಕೃಷಿಯಲ್ಲಿ ನಾವು ಬಳಕೆ ಮಾಡ್ತಾ ಇದೀವಿ ಸರ್.
0: ಕೃಷಿಯಲ್ಲಿ ಈ ಪೀಡೆ ವರ್ಜಕವಾಗಿ ಬೇವನ್ನ ವ್ಯಾಪಕವಾಗಿ ಬಳಕೆಯನ್ನ ಮಾಡಲಾಗ್ತದೆ. ಹೇಗೆ ಕೆಲಸವನ್ನು ಮಾಡುತ್ತೆ?
1: ಬೇವಿನ ಬೀಜ ಕಷಾಯ ಬಳಸಿದ್ರೆ ಸುಮಾರು 84 ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಆದ್ದರಿಂದ ಇದನ್ನು ರೈತರು ಈಗಾಗಲೇ ಸಾಕಷ್ಟು ಬಳಕೆ ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಸಂದರ್ಭದಲ್ಲಿ ಬೇವಿನ ಮರದ ಪದಾರ್ಥಗಳು ಯಾವುದೇ ಆಗಿರಲಿ ಸುಮಾರು 300 ಪೀಡೆಗಳನ್ನು ನಿರ್ವಹಣೆ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ರೋಗಗಳನ್ನು ನಿಯಂತ್ರಣ ಮಾಡೋಕೆ ಕೂಡ ಬಳಸ್ತಾ ಇದ್ದಾರೆ. ಜಂತು ಹುಳುಗಳನ್ನು ಕೂಡ ನಿಯಂತ್ರಣ ಮಾಡೋಕ್ಕೆ ಬಳಕೆಯನ್ನು ಮಾಡ್ತಾ ಇದ್ದಾರೆ ಸರ್. ಅದರಲ್ಲಿ ಏನಪ್ಪ ಒಂದು ಭಾಳ ಮುಖ್ಯವಾದ ಅಂಶ ಅಂತಂದರೆ ಇದು ಕೀಟ ರೋಗ ಜಂತು ಹುಳು ಮತ್ತು ಉಗ್ರಾಣದಿಂದ ಬರುವಂತಹ ಕೀಟಗಳು ಮತ್ತೆ ಇತರೆ ಹಾನಿಕಾರಕ ಒಂದ ಏನು ಪೀಡೆಗಳಿದೆ ನಿಯಂತ್ರಣ ಮಾಡೋಕ್ಕೆ ನಾವು ಬಳಕೆಯನ್ನು ಮಾಡಬಹುದು. ಯಾಕೆ ಏನು ಇರುವಂತ ಅಂಶ ಅಂತಂದ್ರೆ ಅಡಾಲ್ಡ್ ರಕ್ತಿನ್ ಎಂಬ ಒಂದು ಅಂಶ ಇದೆ. ಇದು ಬಹಳ ಪರಿಣಾಮವನ್ನು ಬೀಳ್ತದೆ. ಉದಾಹರಣೆಗೆ ಏನ್ ಮಾಡ್ತದೆ ಅಂತಂದ್ರೆ ಇದು ಬಳಕೆ ಮಾಡಿದಲ್ಲಿ ನೀವು ಬೇವಿನ ಕಷಾಯ ಸಿಂಪಡಣೆ ಮಾಡಿ ಬೇವಿನ ಎಣ್ಣೆ ಸಿಂಪಡಣೆ ಮಾಡಿ ಅವಾಗೇನಾಗ್ತದೆ ಅಂತಂದ್ರೆ ಕೀಟ ಬೆಳವಣಿಗೆ ಮತ್ತು ಅಭಿವೃದ್ಧಿ ಕುಂಠಿಸಿಕೊಳ್ಳುತ್ತದೆ ಮೊದಲನೇದಾಗಿ. ಆಮೇಲೆ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ. ಯಾವಾಗ ಇದನ್ನು ಬೇವಿನ ಒಂದು ಅಂಶವನ್ನು ಸಿಂಪಡಣೆ ಮಾಡಿದಂಥ ಎಲೆ ಇರ್ಬೋದು, ಕಾಯಿ ಇರ್ಬೋದು, ಹಣ್ಣಿರ್ಬೋದು ತಿಂದ ಸಂದರ್ಭದಲ್ಲಿ ಕೀಟ ಒಳ ಹೊಕ್ಕಾದ ನಂತರ ಈ ರೀತಿ ಸಮಸ್ಯೆಯನ್ನು ಮಾಡ್ತದೆ. ಆಮೇಲೆ ವಾಸನೆ ಏನಿದೆ ಅದೇನು ಮಾಡ್ತದೆ, ಮೊಟ್ಟೆ ಇಡದನ್ನು ನಿರ್ಬಂಧನೆ ಮಾಡ್ತದೆ. ಮೊಟ್ಟೆ ಇಡೋದಿಲ್ಲ ಆ ಎಲ್ಲಿ ಸಿಂಪಡಣೆ ಮಾಡಿರ್ತಾರೆ ಅಲ್ಲಿ. ಅಕಸ್ಮಾತ್ ಮೊಟ್ಟೆ ಇಟ್ಟು ಬಂದಂಥ ಮರಿಗಳು ಏನಾರ ಒಂದು ಸಿಂಪಡಣೆ ಮಾಡಿದಂಥ ಎಲೆ ತಿಂದರೆ ಅಂತಹ ಕೀಟಗಳು ಹೆಳವಾಗಿ ಹುಟ್ತವೆ. ಅವು ಕೈ ಕಾಲುಗಳಂತೀವಿ ಅದರೂ ಅದು ವಿಕಾರವಾಗಿ ಹುಟ್ಟುತ್ತದೆ. ಆಮೇಲೆ ವಾಸನೆ ಮತ್ತು ಕಹಿ ಅಂಶ ಇದ್ದಾಗ ಏನಾಗ್ತದೆ ಅಂತಂದರೆ ಕೀಟಗಳು ಅಲ್ಲಿಂದ ದೂರ ಇರ್ತವೆ. ಆಮೇಲೆ ಪರಿಸರದಲ್ಲಿ ಯಾವುದೇ ರೀತಿಯ ವಿಷದ ಅಂಶವನ್ನು ಇದು ಹೆಚ್ಚು ಬಿಡೋದಿಲ್ಲ. ಸಿಂಪಡಣೆ ಮಾಡಿದರೆ 4-5 ದಿನ ಇದ್ರ ಹೆಚ್ಚಷ್ಟೆ. ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಕೀಟಗಳನ್ನು ಕೂಡ ಸಮರ್ಪಕವಾಗಿ ನಿರ್ಮಾಡುವಂಥ ಒಂದು ಗುಣ ಇದೆ.
0: ಈ ಬೇವಿನ ಎಣ್ಣೆಯಿಂದ ಏನೆಲ್ಲ ಉಪಯೋಗಗಳನ್ನು ಮಾಡಿಕೊಳ್ಳಬಹುದು?
1: ಇವತ್ತು ಎಣ್ಣೆಯದ ಅಂಶ ಏನಿದೆ ಅದರಲ್ಲಿ 3/4 ಅಜರಕ್ತಿನ ಅಂಶ ಇದೆ. ನೀವು ಹಿಂಡಿ ತಗೊಳ್ಳಿ ಕಷಾಯ ತಗೊಳ್ಳಿ ಅದು ಕಡಿಮೆ ಇರ್ತದೆ, ಆದರೆ ಎಣ್ಣೆನಲ್ಲಿ ಹೆಚ್ಚಿನ ವಿಷ ರಾಸಾಯನಿಕ ವಸ್ತು ಇರ್ತದೆ. ಆದ್ರಿಂದ ಇದನ್ನ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಜೈವಿಕ ಇಂಧನ ಜೊತೆಗೆ ಇದನ್ನು ಕೂಡ ಕೀಟನಾಶಕವಾಗಿ ತುಂಬಾ ಪರಿಣಾಮಕಾರಿಯಾಗಿ ಬಳಸ್ತಾ ಇದ್ದಾರೆ. ಈಗ ಸಿಂಪಡಣೆ ಮಾಡಬೇಕು ಅಂತಂದ್ರೆ 1 ನೀರಿಗೆ 5 ಹಾಕಬೇಕು, ಜೊತೆಗೆ ಒಂದು 1-2 or 3 ಸಾಬೂನು ಹಾಕಬೇಕು. ಇದು ಮಿಶ್ರ ಮಾಡಿ ನೀವು ಯಾವುದೇ ಒಂದು ಬೆಳೆಗೆ ಸಿಂಪಡಣೆ ಮಾಡಿದರೆ ಅಲ್ಲಿ ಕೀಟಗಳ ಹಾವಳಿ ಇರೋದಿಲ್ಲ, ಜೊತೆಗೆ ಆ ವಾಸನೆಯಿಂದ ಆ ಕೀಟಗಳು ಮೊಟ್ಟೆಯಡೆ ಬರೋದಿಲ್ಲ. ಎಲ್ಲಿ ಸಿಂಪಡಣೆ ಮಾಡುತ್ತೀರಿ ವಾಸನೆ ಬಂದಾಗ ಗಂಡು ಹೆಣ್ಣು ಪತಂಗಗಳ ಮೇಲನ ಹೊಂದೇದೇ ಇಲ್ಲ, ಮತ್ತೆ ಮೊಟ್ಟೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ಮೊಟ್ಟೆಗಳೆಲ್ಲ ಒಂದು ರೀತಿ ಕಲಸಿದಂಗಾಗಿ ಮರಿಗಳೇ ಬರೋದಿಲ್ಲ. ಇಷ್ಟು ಅನುಕೂಲ ಇದೆ ಸರ್ ಇದರಿಂದ.
0: ಈ ಬೇವಿನ ಬೀಜವನ್ನು ಕೂಡ ನೇರವಾಗಿ ಬಳಕೆ ಮಾಡತಕ್ಕಂತ ಪ್ರತೀತಿ ಇದೆ. ಎಲ್ಲೆಲ್ಲಿ ಇದರ ಬಳಕೆಯನ್ನ ಮಾಡಬಹುದು, ಏನೆಲ್ಲ ಉಪಯೋಗಗಳನ್ನ ಮಾಡಿಕೊಳ್ಳಬಹುದು?
1: ಬೇವಿನ ಬೀಜ ಅಂತ ತಕ್ಷಣ ಏನಾಗ್ತದೆ ಅಂತಂದ್ರೆ ಅದನ್ನ ಕುಟ್ಟಿ ಪುಡಿ ಮಾಡಿ ರಸ ತೆಗೆದು ಬಹಳ ಮುಖ್ಯ. ರಸ ತೆಗೆದಾದ ನಂತರ ಅದಕ್ಕೆ ನಾವು ನೀರಿಗೆ ನೇರವಾಗಿ ಮಿಶ್ರ ಮಾಡಿ ಸಾಬೂನು ಹಾಕೊಂಡು ಸಿಂಪಡಣೆ ಮಾಡಬಹುದು. ಇದು ಕೆಲವು ಸಂದರ್ಭದಲ್ಲಿ ಎಳೆ ಗಿಡ ಇದ್ದಾಗ ಕೆಲವೇನು ರಸ ಇರೋ ಕೀಟಗಳಿದ್ರೆ ಅವನು ಹಾನಿ ಮಾಡ್ತದೆ, ಮರಿಗಳು ಬಂತು ಅಂತಂದ್ರೆ ಅದನ್ನು ಕೂಡ ಹಾನಿ ಮಾಡ್ತದೆ. ಮತ್ತೆ ಇದು ಬಹಳ ಮುಖ್ಯವಾಗಿ ಇದನ್ನ ನಾವು ತರಕಾರಿಗಳಿಗೆ ಸಿಂಪಡಣೆ ಮಾಡೋದು ಭಾರಿ ಒಳ್ಳೇದು. ಯಾಕೆಂತಂದ್ರೆ ಇದರಿಂದ ಯಾವ ರೀತಿ ಹಾನಿ ಇಲ್ಲ ಒಂದು, ಎರಡನೇದಾಗಿ ವಾಸನೆ ಇದರಿಂದ ಕೀಟಗಳ ಹತ್ರ ಬರೋದಿಲ್ಲ. ಹಾಗಾಗಿ ನಾವು ಪರಿಸರ ಪ್ರಿಯ ರೀತಿಯಲ್ಲಿ ಕೀಟಗಳನ್ನ ನಿರ್ವಹಣೆ ಮಾಡಿಕೊಂಡು ಇದನ್ನು ಬಳಕೆಯನ್ನು ಮಾಡಬಹುದು.
0: ಕೃಷಿಯಲ್ಲಿ ಈ ಬೇವಿನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ದಯವಿಟ್ಟು ಇಂದಿನ ಒಂದು ದಿನಗಳಲ್ಲಿ ಬೇವಿನ ಮಹತ್ವ ಬಹಳ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಜೈವಿಕ ಇಂಧನದ ಒಂದು ಮರಗಳ ಮಹತ್ವ ಬಹಳ ಇದೆ. ಪ್ರತಿಯೊಬ್ಬ ರೈತರು ಕನಿಷ್ಠ ಒಂದು 10 ಬೇವಿನ ಮರಗಳನ್ನ ಎಲ್ಲಿ ನಿಮಗೆ ಜಾಗ ಅದು ಬಳಕೆ ಇಲ್ಲ ಅನುಪಯುಕ್ತ ಅಂತದೆ ಅಂತ ಕಡೆ ಹಾಕಿ ಬಂದಂತ ಅದನ್ನ ತಾವೇ ಅದನ್ನ ಶೇಖರಣೆ ಮಾಡ್ಕೊಳ್ಳಿ, ಬಳಸ್ಕೊಂಡ್ರೆ ಏನು ಯಥೇಚ್ಛವಾಗಿ ಹೆಚ್ಚಿನ ಒಂದು ರಾಸಾಯನಿಕ ಏನು ಬಳಸ್ತಾ ಇದ್ವಿ ಅದು ಕಡಿಮೆ ಮಾಡ್ಕೋಬಹುದು. ಮತ್ತೆ ದುಬಾರಿ ಕೀಟನಾಶಕಗಳನ್ನು ಬಳಸ್ದಂಗೆ ನೀವು ಸ್ವತಃ ಬಳಸ್ಕೋಬಹುದು. ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲೋ ಒಂದು ರೀತಿಯಲ್ಲಿ 5,000-10,000 ಒಂದು ಹಂಗಾಮ್ನಲ್ಲಿ ಉಳಿಸಬಹುದು.
0: ಈ ಬೇವಿನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
1: ಖಂಡಿತ, ನನ್ನ ಮೊಬೈಲ್ ನಂಬರ್ನ ಬರ್ಕೊಳ್ಳಿ, 9449005746.
0: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
1: ಹೇಳ್ತೀನಿ, 9449005746.
0: ಒಳ್ಳೆಯದು ಡಾಕ್ಟರ್ ಬಿ ಎಸ್ ಬಸವರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ ಈ ಕುರಿತಂತೆ ಮಂಡ್ಯದ ಕೃಷಿ ವಿಶ್ವವಿದ್ಯಾನಿಲಯದ ಸಹ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ಬಸವರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಉದ್ಯಾನ ಮಡೆನೂರಿನ ಸಾಧನೆಗಳು ಈ ಕುರಿತಂತಹ ವಿಚಾರ ಪ್ರಸಾರವಾಗಲಿದೆ. ಆತ್ಮೀಯ ರೈತ ಬಾಂಧವರೇ, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿಯ 8ನೇ ಕಾರ್ಯಕ್ರಮದಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಹಿಪ್ಪೆಯಲ್ಲಿ ಎಣ್ಣೆಯ ಅಂಶ ಎಷ್ಟಿದೆ? ಸರಿಯಾದಂತಹ ಉತ್ತರ 45%. ತುಂಬಾ ಜನ ಸ್ವಲ್ಪ ಗೊಂದಲವನ್ನ ಮಾಡಿಕೊಂಡು 40-45% ಅಂತ ಬರೆದ್ರೆ, ಇನ್ನು ಕೆಲವರು 45-50% ಅಂಥೇಳಿ ಬರೆದಿದ್ದೀರಿ. ಯಾಕೆಂತಂದ್ರೆ ಈ ವಿಚಾರವಾಗಿ ಕಳೆದ ವಾರ ಮಾತನಾಡುವ ಸಂದರ್ಭದಲ್ಲಿ ಡಾಕ್ಟರ್ ಎಸಿ ಗಿರೀಶ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಹಿಪ್ಪೆಯಲ್ಲಿ ಎಣ್ಣೆಯ ಅಂಶ 45% ಅಂತೇಳಿ. ರೈತ ಬಾಂಧವರೇ, ಕಳೆದ ಸಂಚಿಕೆಯ ಪ್ರಶ್ನೆ ಮತ್ತು ಉತ್ತರವನ್ನು ಗಮನಿಸಿಕೊಳ್ಳಿ. ಹಿಪ್ಪೆಯಲ್ಲಿ ಎಣ್ಣೆಯ ಅಂಶ ಎಷ್ಟಿದೆ ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 45%. ತುಂಬಾ ಜನ ರೈತ ಬಾಂಧವರು ಸರಿ ಉತ್ತರವನ್ನು ಬರೆಯಲು ಪ್ರಯತ್ನಿಸಿದ್ದೀರಿ. ಸಾಕಷ್ಟು ಜನರ ಉತ್ತರ ಸರಿಯಾಗಿತ್ತು. ಆದರೆ ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ಕೈಸೇರಿ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃ ಬೇಲೂರು ತಾಲೂಕು ಚಿಲ್ಕೂರು ಅಂಚೆ ರಾಮೇನಹಳ್ಳಿ ಗ್ರಾಮದ ವೇದಮೂರ್ತಿ ವೇದಮೂರ್ತಿ ಅವರಿಗೆ ಅಭಿನಂದನೆಗಳು. ಇನ್ನು ರೈತ ಬಾಂಧವರೇ, ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ. ಬೇವಿನ ಬೀಜದ ಕಷಾಯವನ್ನು ಬಳಸಿದಲ್ಲಿ ಎಷ್ಟು ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಅಂಥೇಳಿ. ಯಾಕೆಂತಂದರೆ ಡಾಕ್ಟರ್ ಬಿ ಎಸ್ ಬಸವರಾಜು ಅವರು ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನವಾಗಿ ಬೇವು ಮತ್ತು ಕೀಟ ನಿರ್ವಹಣೆ ಕುರಿತ ವಿಚಾರವನ್ನು ಮಾತನಾಡುವ ಸಂದರ್ಭದಲ್ಲಿ ಈ ಅಂಶವನ್ನು ಪ್ರಸ್ತಾಪ ಮಾಡಿದರು. ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಬೇವಿನ ಬೀಜದ ಕಷಾಯವನ್ನು ಬಳಸಿದಲ್ಲಿ ಎಷ್ಟು ಜಾತಿಯ ಹಾನಿಕಾರಕ ಕೀಟಗಳನ್ನು ನಿರ್ವಹಣೆ ಮಾಡಬಹುದು ಅಥವಾ ನಿಯಂತ್ರಿಸಬಹುದು ಇಲ್ಲವೇ ಶಮನ ಮಾಡಬಹುದು ಅಂಥೇಳಿ. ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ಕೈಸೇರುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ, ಕಿಸಾನ್ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
0: ಇದುವರೆಗೆ ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
4: ಮಕ್ಕಳಿಲ್ಲವೇ ಚಿಂತಿಸಬೇಡಿ, ಇದೀಗ ನಮ್ಮ ಹಾಸನದಲ್ಲಿ ಪ್ರಾರಂಭವಾಗಿದೆ ತಾಯ್ತನಕ್ಕೆ ಹೊಸ ಬೆಳಕು ಜೀವ ಐವಿಎಫ್ ಬಂಜೆತನ ನಿವಾರಣಾ ಕೇಂದ್ರ, ಶಂಕರಮಠ ರಸ್ತೆ, 4ನೇ ಕ್ರಾಸ್, KR ಪುರಂ, ಹಾಸನ. ಇದೇ June 8-10 ಜೀವ ಐವಿಎಫ್ ನಿಂದ ಬಂಜೆತನ ನಿವಾರಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಪಾಲ್ಗೊಳ್ಳಿ, ನಿಮ್ಮ ತಾಯ್ತನವನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9513-63-730. ಜೀವ ಐವಿಎಫ್, KR ಪುರಂ, 4ನೇ ಕ್ರಾಸ್, ಹಾಸನ.

0: ಕಾರ್ಯಕ್ರಮ ಅರಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೌರ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕೇಳಿ ಕಾರ್ಯಕ್ರಮ ಅರಳಿಕಟ್ಟೆ.
1: ಶಂಕರಣ್ಣ ನೋಡು, ಅಪ್ಪರ ದಿನ ಆಯ್ತು, ನಾನು ಇನ್ನೂ ಕೊಡ್ಬೇಕೋ ಬೇಡವೋ ಕೊಡ್ಬೇಕೋ ಬೇಡವೋ ಅಂತ ಅನ್ಕಂತ ಇದ್ದೆ. ಈಗ ಏನ್ ಮಾಡ್ಲಿ ಹೇಳು.
2: ಏನಪ್ಪ,
1: ಏನು ಬೆಳ್ದಿರೋದು ಹುಸಿ ಹೆಚ್ಚಿಗೆ ಉಳ್ದಿತ್ತ ಈ ಭತ್ತ ಮತ್ತೆ ರಾಗಿ ಅಲ್ಲವಾ, ನೀ ಕಣಂಗೆ ಇನ್ನೇನ್ ಮುಂಗಾರು ಶುರುವಾಯ್ತು. ಈಗ ಬಿತ್ತನೆ ಬೀಜಕ್ ಬೇಕು, ಆಮೇಲೆ ಇನ್ನ ಗೊಬ್ಬರ ಪಬ್ಬರ್ಗ್ ಬೇಕು, ಆಳು ಕಾಳಿಗ್ ಬೇಕು. ಈಗ ಹೆಂಗೋ ನೀನು ಗೊತ್ತಿರೋರು ಅವ್ರವ್ರ ಕಡೆಯಿಂದ ಹೇಳ್ಬಿಟ್ಟು ಹೊಲಗಿಲ್ಲ ಉತ್ತಿಸ್ಕೊಡಕ್ಕೆ ಟ್ರಾಕ್ಟರ್ ಫ್ಯಾಕ್ಟ್ರಿಗೆ ಹೇಳಿದ್ಯಾ?
2: ಹೌದು.
1: ಇಲ್ಲ ಅಂತ ಹೇಳಕ್ಕಲ್ಲ, ಇನ್ ಎಲ್ಲದಕ್ಕೂ ನಾನು ನಿನ್ನ ಕೊಡ್ಸು ಕೊಡ್ಸು ಅಂತ ಕೇಳಕಾಯ್ತದ?
2: ಏ ಅದ್ ಹೆಂಗಾಯ್ತದೆ ಶಂಕರಣ್ಣ
1: ಅಲ್ವಾ. ಅದಕ್ಕೆ ಹುಸಿ ನಂದು ರಾಗಿನೂ ಉಳ್ದಿತ್ತು, ಹುಸಿ ಭತ್ತನು ಉಳ್ದಿತ್ತು. ಏನು ಅತ್ಲಾಗಿ ಕೊಡೋದಾ ಅಥವಾ ಯಾರು ಕೇಳಿದ್ರೆ ಅಂಗಡಿ ಪಂಗಡಿಗೆ ಅಥವಾ ಮಿಲ್ಗಿಲ್ಗೆ ಹಾಕ್ಲಾ?
2: ಇಲ್ಲಿ ನೀನು ಒಂದ್ ಕೆಲಸ ಮಾಡ್ಬೇಕು, ಯಾವಾಗ ನಾನು ನಿನ್ ಹೇಳತ್ತಿರ್ತೀನಿ ಕೇಳಕ್ಕಲ್ಲ. ನೀನು ಏನು ಅಂತ ಅಂದ್ರೆ ಈ ವರ್ಷ ವರ್ಷವ ಎಷ್ಟಾಯ್ತದೆ ಅಂತ ಮೊದಲು ನೀನು ಒಂದು ಅಂದಾಜ್ ಮಾಡ್ಕೊಬಿಡು.
1: ಏನು ಎಷ್ಟು ಬರ್ತದೆ ಅಂತವ?
2: ಎಷ್ಟು ಬರ್ತದೆ ಅನ್ನೋಕ್ಕಿಂತಲೂ ಈಗ ಬಡದ ಮೇಲೆ ಗೊತ್ತಾಯ್ತದಲ್ಲ ಎಷ್ಟು ಬಂತು ಅಂತ ಹೇಳ್ಬಿಟ್ಟು ಅದು ಮಾಡ್ಕೊಂಡು ನಿನಗೆ ಎಷ್ಟು ಬೇಕು ಮನೆಗೆ, ಇನ್ನು ಉಳಿದದ್ದು ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡ್ಕ. ಒಂದೇನು ಅಂತ ಅಂದ್ರೆ ಇಟ್ಕಳ ತಪ್ಪು ಅಂತ ನಾನು ಹೇಳಕ್ಲ ಶಂಕರಣ್ಣ, ಇಟ್ಕ ಆದ್ರೆ ಇಟ್ಕಳ ಸೌಕರ್ಯ ಇರ್ಬೇಕಲ್ಲ, ಸೌಕರ್ಯ ಇರ್ಬೇಕು, ಸೌಲಭ್ಯ ಇರ್ಬೇಕು, ಅದಿದ್ರೆ ಇಟ್ಕಳನ. ಇಲ್ಲ ಅಂತ ಅಂದ್ರೆ ಈಗ ಸುಮಾರು ಹುಳ ಹೋಯ್ತದೆ, ಇನ್ ಕೆಲವು ಇಲಿ ಪಲ್ಲಿ ತಿಂದು ಹೋಯ್ತದೆ, ಆಯ್ತಾ, ಇನ್ ಕೆಲವು ತ್ಯಾವಕ್ಕೆ ನಮ್ ಕಡೆ ಕಮ್ಮಿ ಮಳೆನ ಬೂಸ್ಲು ಬಂದು ಎಲ್ಲವ ಒಂಥರ ಇದಾಗಿ ಹಾಳಾಗೋಗ್ಬಿಡ್ತದೆ. ನೀನೀಗ ಅದ್ರಲ್ಲಿ ತೆಗಿಯಕೋದ್ರೆ 8 ಚೀಲವೇ 10 ಚೀಲವೇ ಅಂತ ಹೇಳ್ಬಿಟ್ಟು ನಿಂಗೆ ಸಿಗದೆ
1: 6 ಚೀಲ
2: ಹಿಂಗೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಒಂದು ನೀನ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಯಾವಾಗ್ಲೂ ನಮ್ ರಮೇಶ್ ಅಣ್ಣಂಗ್ ಹೇಳಿದ್ದ, ರಮೇಶ್ ಅಣ್ಣ ಬಾರಿ ಚೆನ್ನಾಗಿ ಫಾಲೋ ಮಾಡ್ತಾನೆ ನೋಡು.
1: ಹೌದಾ? ನೋಡು ರಮೇಶ್ ಅಣ್ಣ, ರಮೇಶ್ ಅಣ್ಣ ಅಂತಂದಂಗೆ ಇಲ್ಲೇ ನಡ್ಕೊಂಡು ಹೋಯ್ತಾನೆ. ರಮೇಶ್ ಅಣ್ಣ,
3: ಓ ಅಣ್ಣ,
2: ಬಾ ರಮೇಶ್ ಅಣ್ಣ ಇಲ್ಲಿ. ಇವನ್ಗೆ
3: ಮಾತಾಡ್ತಾ ಕೂತ್ಕೊಂಡ್ಬಿಟ್ಟು
2: ನನಗೆ ಹೇಳಿ ಹೇಳಿ ಸಾಕಾಯ್ತು, ನನ್ಗೆ ಅದ ಹೇಳೋ ಇದ್ ಹೇಳೋ ಅಂತ ಬರ್ತಾನೆ. ಎಲ್ಲನೂ ಕೇಳಿಸ್ಕೊಂಡು ಒಳ್ಳೆ ಹರ್ಕತೆ ಹೇಳ್ದಾಗ ಕೇಳ್ತಾ ಇರ್ತಾರಲ್ಲ, ಕೇಳ್ಕೊಂಡು ಈ ಕಡೆ ಕಿವಿಲ್ ಕೇಳ್ಕತಾನೆ, ಈ ಕಡೆ ಕಿವಿಲ್ ಬಿಡ್ತಾನೆ. ನಾನು ಏನ್ ಮಾಡ್ಲಿ?
1: ಏನ್ ಗೊತ್ತಾ ರಮೇಶ್ ಅಣ್ಣ, ಅದು ಹಣೆ ಹೇಳಿರ್ತಾನೆ ನಿಂಗೆ ಎಷ್ಟು ಬೇಕಾಯ್ತದ ಅಷ್ಟು ನೋಡ್ಕ ಅಂತ. ಈಗ ನನಗೆ ಕಣ ಬರಗಂಟ ಗೊತ್ತಾಗಲ್ಲ,
3: ಆಯ್ತಾ,
1: ಕಣ ಬಂದು ಬಡದ ಮೇಲೆ ಇಷ್ಟು ಬೇಕಾಯ್ತು ಅಂತ ಗೊತ್ತಾಯ್ತದೆ. ಅದಕ್ಕಿಂತ ಮುಂಚೆ ಅದಕ್ಕಿಂತ 2-3 ಮಾಡ್ಕೊಬಿಟ್ಟಿರ್ತೀವಲ್ಲ ಕೈ ಸಲವ.
3: ಈಗ ನಾವು ಹೆಂಗ್ ಎಡ್ಬಿಡಂಗೆ ಇದೀವಿ ಅಂದ್ರೆ, ಸ್ವಂತ ಕೈಮುಟ್ ಮಾಡ್ದಂಗಾಗಿ ಈ ಹೊಲಕ್ಕೆ 1 ಎಕರೆಗೆ ಇಷ್ಟು ಬರ್ತೈತೆ, 2 ಎಕರೆ 2.5 ಎಕರೆ ಹಾಕಿದೀವಿ ಅಂತ ಇಟ್ಕ, ಒಂದ್ 30-40 ಚೀಲ ಲೆಕ್ಕ ಇಟ್ಕೊಂಡಿರ್ತೀವ. ನಿಜವಾಲು ಬೆಳೆದಿರುತ್ತೆ, ಭೂಮಿ ತಾಯಿ ಬಂಜಲ್ಲ, 30-40 ಚೀಲಕ್ಕೆ ಆಗೋಷ್ಟೇ ಬೆಳೆದಿರುತ್ತೆ, ಒಂದ್ 100-200 ಪಿಂಡಿ ಆಗೋಷ್ಟು ಹುಲ್ಲು ಬೆಳೆದಿರುತ್ತೆ. ನಾವು ಮಿಷಿನ ಕುಯಿಸ್ತು ಅಂತಂದ್ರೆ ನಾವು ಅರ್ಧ ಕಂಪ್ಲೀಟ್ ಅರ್ಧ ಕಣ, ಅರ್ಧ ಅಂದ್ರೆ ಒಂದ್ ಮಳಕಾಲುದ್ದ ಮಿಷಿನ್ ಬಿಟ್ಬಿಡುತ್ತೆ, ಯಾಕೆಂದ್ರೆ ಕಟ್ ಮಾಡ್ತಾರೆ, ಕಲ್ಲು ಹೊಡಿತೈತೆ, ಬ್ಲೇಡ್ ಹೋಗುತ್ತೆ ಅಂತ. ಇನ್ನ ಎಷ್ಟೋ ತೆನೆಗಳು ಹಸಿ ಇರ್ತವೆ, ಎಷ್ಟೋ ತೆನೆ ಒಣಗಿರ್ತವೆ, ಅದ್ ನೋಡ್ಕೊಂಡ್ರೆ ಇದುಳಿ ಅಲ್ಲ, ಇದ್ ನೋಡ್ಕೊಂಡ್ರೆ ಅದುಳಿ ಅಲ್ಲ. ಹಂಗಾಗಿ ನೀನ್ ಹೇಳ್ದಂಗ ಅಂದಾಜ್ ಮಾಡಕ್ ಆಗಕ್ಕೆ ಇಲ್ಲ. ಈಗ ಬೀಜದವ್ರು ಹೇಳಿರ್ತಾರೆ 1 ಎಕರೆಗೆ ಇಷ್ಟು ಬರುತ್ತೆ ಅಂತ, ನಮ್ಮ ಅನುಭವದಾಗೂ ಹಿಂಗ್ ಅನ್ಕೊಂಡಿರ್ತೀವಿ 1 ಎಕರೆಗೆ ಇಷ್ಟು ಬರುತ್ತೆ ಅಂತ. ಕೈಗೆ ಬಂದಾಗ ಎಷ್ಟಾಗುತ್ತೆ ಅಂದ್ರೆ ಈ ಮಿಷಿನ್ ಪಜೀತಿ
1: ಅಂದ್ರೆ ನೀನ್ ಹೇಳೋದು ಕೈ ಮುಟ್ಟಿ ಆ ಕೆಲಸ ಮಾಡ್ಬೇಕು, ನಾವು ಮಿಷಿನ್ ಮೇಲೆ ಡಿಪೆಂಡ್ ಆಗಿ ಹಿಂಗಾಯ್ತು ಅಂತ.
3: ನಿಜವಾಗ್ಲೂ ಕಣ್ಣ,
2: ಈಗ ಒಂದೇನು ಅಂದ್ರೆ ರಮೇಶ್ ಅಣ್ಣ, ಒಂದು ಬೇಕು ಅಂದ್ರೆ ಒಂದ್ ಕಳ್ಕೊಳ್ಬೇಕು.
3: ಅಯ್ಯೋ, ಅರ್ಧಕ್ಕರ್ಧ ಹೋಗ್ತೈತ್
2: ಕಣ್ಣ. ಹೇಳ್ತಿಲ್ಲ, ಅದೇ ನಿನ್ಗೆ ಒಂದು ಬೇಕು ಅಂದ್ರೆ ಒಂದ್ ಕಳ್ಕೊಳ್ಬೇಕು.
3: ನಿಜ ನಿಜ.
2: ಈಗ ಬರೀ 2,000 ರೂಪಾಯಿ ಎಕರೆ ಹೊಲ ಕುಯಿಸ್ತೀನಿ.
3: ನಿಜ.
2: ಅದೇ ಜನ ಬಂದ್ರೆ ಎಷ್ಟಾಯ್ತದ ಲೆಕ್ಕ?
3: ಅಯ್ಯೋ, ಅದು 3 ಪಟ್ಟು.
2: ಬರೀ ಒಬ್ಬರಿಗೆ 500 ರೂಪಾಯಿ ನಂಗೆ ಲೆಕ್ಕ ಇಡು.
3: ನಿಜ ನಿಜ.
2: ಊಟ ತಿಂಡಿದೆಲ್ಲ ಬಿಟ್ಬಿಡು, ಆಯ್ತಾ? ಆಗಿನ ಕಾಲದಿಂದಲೂ ಹಾಕೊಂಡ್ಬಂದ್ರೆ ನೀನು, ಈಗೇನು ಹೊಸ್ತಲ್ಲ. ಅದ್ ಬಿಟ್ರುವೆ 500 ರೂಪಾಯಿ ಹಂಗೆ ಲೆಕ್ಕ ಇಟ್ಟರುವೆ 15 ಜನಕ್ಕೆ ಗುತ್ತಿಗೆ ಕೊಡು ಅಂತಾರೆ.
3: ನಿಜ ನಿಜ.
2: ಎಷ್ಟಾಯ್ತು ಲೆಕ್ಕ ಅಕ್ಕ?
1: ಈಗ 3-4
3: ಆಗುತ್ತೆ ಮಾತ್ರ ಕಾಳು ಉಳಿತಾವ ಕಣ, ಆಮೇಲೆ ಬೋದ್ ಅಚ್ಚುಕಟ್ಟಾಗುತ್ತೆ. ಎಷ್ಟು ಅಚ್ಚುಕಟ್ಟಾಗುತ್ತೆ ಅಂದ್ರೆ ಹೇಳಕ್ತಿರೋದು, ಯಾಕೆಂದ್ರೆ ಇದನ್ನ ಹುಲ್ಲು ಕಡ್ಡಿ ಎಲ್ಲ ಬಿಟ್ಟು ರಾಗಿ ಮಾತ್ರ ಕುಯ್ದಿರ್ತಾರ, ಆಮೇಲೆ ಕಾಳು ನೆಲಕ್ ಬೀಳಲ್ಲ, ಪಳ್ಳ ಅಂತ ಒಡೆಯಲ್ಲ. 2 ದಿವಸ ಬಿಟ್ಟು ಕಟ್ಟಿಸ್ಬೋದು, ಕುಯಿಸ್ಬೋದು, ಏನೋ ಮಾಡ್ಬೋದು. ಆದ್ರೆ ನೀ ಹೇಳ್ದಂಗೆ ಒಸಿ ಜನ ಬೇಕು, ಮಳೆ ಪಳೆ ಅದ್ರ ಮಧ್ಯೆ ಓಡಾಡ್ತಿರತ್ತ, ಗಾಬರಿಗೆ ಮಾಡ್ತೀವಿ, 1 ದಿವಸಕ್ಕೆ ಮನೆಗೆ ರಾಗಿ ಬಂದ್ಬಿಡುತ್ತಲ್ಲ ಅನ್ಬಿಟ್ಟು ನಾವು
2: ತಡೆ ಗಾಬರಿ ಆಗ್ಬಿಡ. ನೀನು ನಾನ್ ಹೇಳಿದ ಲೆಕ್ಕ ಈಗ ಬರೀ ಬಲ ಕುಯ್ಯಕ್ ಅಷ್ಟೇ, ಆಮೇಲೆ ಕಟ್ಬಿಡಿಯೋದು ಬರ್ಬೇಕು, ಗುಡ್ಡೆ ಒಟ್ಬೇಕು, ಆಮೇಲೆ ಬಡಿಬೇಕು.
3: ನಿಜ.
2: ಆಮೇಲೆ ಮತ್ ಗುಣಿ ಬೇರೆ ಬರ್ತವೆ, ಕೈಯೆಲ್ಲ ಬಿದ್ದೋಯ್ತು, ಗುಣಿ ಬಿಡ್ದು ಬಿಡ್ದು ಬಿಡ್ದು
3: ಹೇಳಕ್ ತೀರ್ದು ಬಿಡಪ್ಪ.
1: ಅಂದ್ರೆ ಇದು 15 ದಿನದ ಲೆಕ್ಕಾಚಾರ. ಹಂಗಾಗಿ ಮಿಷಿನ್ ಒಂದ್ ರೀತಿ ಒಳ್ಳೇದಯ್ಯ
2: ಒಳ್ಳೇದಯ್ಯ ಅಂದ್ರೆ ಈಗ ಮಿಷಿನ್ ನ ಒಂಥರದಲ್ಲಿ ಮಾಡ್ಬಿಟ್ಟವ್ರೆ ಇಲ್ಲ ಅಂತ ಅಲ್ಲ ರಮೇಶಣ್ಣ, ಈಗ ಅದರಲ್ಲಿ ಇಂಪ್ರೂವ್ ಮಾಡ್ತಾ ಹೋಯ್ತಾರೆ. ಈಗ ನೀನ್ ಹೇಳಂಗೆ 1/2 ಅಡಿ 3/4 ಅಡಿ ಬಿಡೋದ್ರಿಂದ ಇಷ್ಟು ಹುಲ್ಲು ವೇಸ್ಟ್ ಆಯ್ತದೆ, ಅದು ತಪ್ಪಿಸೋದ್ ಹೆಂಗೆ? ಆಯ್ತಾ, ಈ ಬಡಿವಾಗ ಏನಾದ್ರು ಕಾಳು ಪಾಳು ಹಾರಿದ್ದು ವೇಸ್ಟ್ ಆಗಿದ್ದು ಸಿಕ್ಕಂಡಿದ್ದು ಇವೆಲ್ಲ ತಪ್ಪಿಸೋದ್ ಹೆಂಗೆ? ಏ, ಅವ್ರ ಸುಮ್ನೆ ಕೂತಿರ್ತಾರೆ ವಿಜ್ಞಾನಿಗಳು ಅಂತ ಅನ್ಕೊಂಡಿದ್ಯಾ?
3: ಅಲ್ಲ, ವಿಜ್ಞಾನಿಗಳನ್ನ ಮುಖ್ಯವಾಗಿ ಅಣ್ಣ ನಾವು ಬಾರಿ ಕಲ್ಗೆ ಯಾಕೆ ಗೊತ್ತಾ, ನಾವು ಮಾಗಿ ಉಕ್ಕಿ ಹೊಡೆಯಲ್ಲ. ಆಮೇಲೆ ಒಂದ್ ದಿವಸ ಬ್ಯಾಸೆ ಹೊಡೆದು ಇನ್ನೊಂದ್ ದಿವಸ ಅದೇ ಬ್ಯಾಸೆ ಇದ್ದಾಗ ಮತ್ ಬಿತ್ತದು ಅಂತಂದ್ರೆ ಕಡ್ಡಿ ಹಿಂಗ್ ನಿಂತಿರ್ತವೆ, ಕಲ್ಲು ಹಿಂಗ್ ನಿಂತಿರ್ತವೆ, ಒಂದ ಕಲ್ಲಾಯಲ್ಲ ಕಡ್ಡಿ ಆಯಲ್ಲ. ಮಿಷಿನ್ ಏನ್ ಮಾಡ್ತಿತ್ತೆ, ಒಂದ್ ಹತ್ತೆ ಮುಂದ್ಕ ಹೋಗ್ತಿದ್ದಕ್ಕೆ ಡಮಾರ್ ಅಂತ ಅಲ್ಲಿ ಮುರಿದೋಗುತ್ತೆ ಮಿಷಿನ್.
2: ಅದಕ್ಕೆ ಮುರಿದಂಗೆ ಮಾಡ್ದಂಗೆ ಈಗ ಯಾವ ಮೆಟಲ್ ಯೂಸ್ ಮಾಡಿದ್ರೆ ಮಾಡ್ಬೇಕು ಹೇಳ್ತಾ ಇರ್ತವೆ. ಈಗ ಒಂದೇನು ಅಂತ ಅಂದ್ರೆ, ನಾನು ಓದ ಕಾಲದಲ್ಲಿ ರಮೇಶಣ್ಣ ನನ್ನ ಸುಮಾರು ಜನ ಕೇಳರು, ಇದೇನಾಯ್ತೀಯ ಓದಿ ಓದಿ ಅಂತ ಹೇಳ್ಬಿಟ್ಟು ಕೇಳರು. ಏನಾರು ಒಂದ್ ಹೇಳ್ಬೇಕಲ್ಲ, ನಾನು ವಿಜ್ಞಾನಿ ಆಯ್ತೀನಿ ಅಂತ ಅಂದ್ವಿ.
3: ನೋಡಲ್ಲ
2: ವಿಜ್ಞಾನಿ ಅಂತಂದ್ರೆ ಸ್ವಲ್ಪ ದೊಡ್ಡ ಪೋಸ್ಟ್ ಎಲ್ಲ ಶಂಕರಣ. ಅದು ವಿಜ್ಞಾನಿ ಆದ್ಮೇಲೆ ನೀನ್ ಏನ್ ಕಂಡಿಡ್ತೀಯ ಅಂತ ಕೇಳರು. ನಾನೇನ್ ಕಂಡಿಡಿಲಿ, ಎಲ್ಲರೂ ಕಂಡಿಡಿದವರಲ್ಲ ಅಂದ್ವಿ. ಎಲ್ಲರೂ ಕಂಡಿಡಿದ್ರಲ್ಲ, ಪಿಕ್ಚರ್ ಕಂಡಿಡಿದ್ರು, ರೇಡಿಯೋ ಕಂಡಿಡಿದ್ರು, ಮಿಕ್ಸಿ ಕಂಡಿಡಿದ್ರು, ಪಾತ್ರೆ ತೊಳೆಯೋದು ಕಂಡಿಡಿದ್ರು, ಆಯ್ತಾ ಮನೆ ಗುಡ್ಸೋದು ಕಂಡಿಡಿದ್ರು, ಇನ್ನೇನು ಕಂಡಿಡಿಲಿ ನಾನು. ಬಟ್ಟೆ ತೊಳೆಯಿಂದ ಕಂಡಿಡಿದವ್ರೆ,
3: ಬರೀ ವಿಜ್ಞಾನಿ ಆಗ್ತೀನಿ,
2: ವಿಜ್ಞಾನಿ ಆಯ್ತೀನಿ.
1: ಇಲ್ಲ ಆದ್ರೂ ಒಂದು ಯೋಚನೆ ಮಾಡಿರ್ತೇವೆ ಏನ್ ಮಾಡ್ಬೇಕು ಅಂತ.
2: ಇಲ್ಲ ಇಲ್ಲ ಅದು ಈಗ ಗೊತ್ತಾಯ್ತೈತೆ, ವಿಜ್ಞಾನಿ ಯಾಕಾಯ್ತಾರ ಇವತ್ತು ಅಂತ. ಅದ್ರಲ್ಲೂ ಕಂಡಿಡಿದ ಮೇಲೂ ಇನ್ನೂ ಇಂಪ್ರೂವ್ ಮಾಡ್ತಾ ಹೋಗೋದು, ಇನ್ನೂ ಇಂಪ್ರೂವ್ ಮಾಡ್ತಾ ಹೋಗೋದು, ಅದು ಇನ್ನೂ ಇದ್ ಮಾಡ್ತಾ ಹೋಗೋದು.
3: ಹಂಗಾಗೋಯ್ತೆ ಅಂದ್ರೆ ಬದಲಾವಣೆ ಒಂದ್ ಬಿಟ್ಟು ಇನ್ನೆಲ್ಲ ಬದಲಾಗುತ್ತಂತ.
2: ಹೌದು,
3: ನಮ್ ಶಂಕರಣ್ಣನ ಜೊತೆ ಅದೇ ಮಾತಾಡ್ತಾ ಇದ್ದು. ಬದಲಾವಣೆ ಅದು ಯಾವಾಗಲೂ ಶಾಶ್ವತ, ಬದಲಾವಣೆ ನಿರಂತರ.
2: ಹಂಗೆ ನಾನು ಈಗ ಏನೋ ಹೇಳಕ್ ಹೋಗಿ ಎಲ್ಗೋ ಹೋಗ್ಬಿಡ್ತು ರಮೇಶಣ್ಣ, ಇದು ಇವನ್ಗೆ ಹೇಳತ್ಲೇ ಇರ್ತೀನ. ಇವನ್ಗೆ ಏನೋ ಅಂತ ಅಂತ ಅಂದ್ರೆ, ಮುನ್ನೂರ್ಷಕ್ಕೆ ಮಳೆ ಬರ್ತದ ಇಲ್ವಾ ಬೆಳೆದಿದ್ದಲ್ಲ, ಎಲ್ಲ ಪುಟ್ಟಿಗೆ ಉಟ್ಕೊಬಿಡೋಣ ಮನೇಲೆ ಅಂತ ಅಂತ ಅನ್ಕೊಂಡು. ಅಯ್ಯೋ ಏನ್ ಮನೆಗೆ ಹೋಗ್ಬಿಟ್ರೆ ಭತ್ತ ಹಾಕಿದ ಟೈಮಲ್ಲಿ
3: ಮನೆ ತುಂಬಾ
2: ಊಜಿ ಒಳ ಬಂದ್ ಬಂದಂಗೆ ಮುಟ್ಕೊತವೆ, ಹಂಗ್ ಮಾಡ್ಕೊತಾನೆ.
1: ನಾನು
2: ಹೇಳ್ತೀನಿ ನೋಡಪ್ಪ, ನೀನು ಇಟ್ಕ ಬೇಡ ಅನ್ನಕ್ಲ, ಚೆನ್ನಾಗಿ ಒಣಸ್ಬಿಟ್ಟು ಇಟ್ಕ ಅಂತ ಹೇಳ್ಬಿಟ್ಟು. ಹಸಿವಿತ್ತು ಅಂತ ಅಂದ್ರೆ ಊಜಿ ಉಳಿ ಬರ್ತದೆ, ವಾಟೆ ಉಳು ಬರ್ತದೆ, ಇರುವೆನು ಬರ್ತವೆ, ಎಲ್ಲ
3: ಬರ್ತದೆ.
1: ಆಯ್ತಾ ಅಂದ್ರೆ ಇಟ್ಕೊಂಡಿದ್ರಲ್ಲಿ ಅರ್ಧಕರ್ಧ ಹಾಳೆ ಆಯ್ತದೆ,
2: ಹಾಳೆ ಆಯ್ತದೆ.
1: ನೀಟಾಗಿ ಒಣಸ್ಕೊಂಡು ಮನೆ ತರಲಿಲ್ಲ ಅಂತಂದ್ರೆ
3: ರಾಗಿ ಹಂಗಾಗಕ್ಕಲ್ಲ ಅಲ್ವಾ.
1: ರಾಗಿ ಏನ್ ಗೊತ್ತಾ, ರಾಗಿ ಇದು ಆತರ ಸಮಸ್ಯೆ ಅನ್ನಕ್ಕಿಂತವ ನಾವು ಕಣಜವ ನೀಟಾಗಿ ಇಟ್ಕೋಬೇಕಾಟೆ.
3: ಹಂಗನ್ನು ಮತ್ತೆ ಈಗ ನಮಗೆ ಕಣಜ ಬೇಡ, ಮನೆ ಅರ್ಧ ಮನೆ ಹೋಗುತ್ತೆ ಅಂತ ಕಣಜ ಮಾಡೋದ್ ಬಿಟ್ಟು, ವಾಡೆ ಕಟ್ಟದ್ ಬಿಟ್ಟು, ಬಿದಿರು ಅದು ಇದು ಕಟ್ಟದೆಲ್ಲ ಬಿಟ್ಟು
2: ಕಿತ್ತಾಕ್ಬಿಟ್ಟು ಈಗ ದೇವ್ರ ಮನೆ ಮಾಡ್ಕೊಂಡು.
1: ಅದು ಒಂದ್ ರೂಮ್ ಲೆಕ್ಕವೇ ಅಲ್ವಾ, ಹಂಗಾಗಿ ಕಣಜ ಬೇಡ ಏನು ಬೇಡ ಅಂತ ಹೇಳಿ. ಅಣ್ಣ ನಾನು ಆಗ್ಲಿಂದ ನಿಮ್ಗೆ ಯಾಕೆ ನಾನು ಕೊಟ್ಬಿಡ್ಲಾ ಕೊಟ್ಬಿಡ್ಲಾ ಏನಾದ್ರು ಹೇಳ್ತೀಯಾ ಮಾಡ್ತೀಯ ಅಂತ ಹೇಳ್ದೆ ಅಂತಂದ್ರೆ, ಇತ್ತೀಚೆಗೆ ಏನಾದ್ರು ನಮ್ ಸರ್ಕಾರದವರು ಕೆಲವೊಂದು ಈ ಪದಾರ್ಥಗಳಿಗೆ ಅಂದ್ರೆ ಈಗ ಏನು ನಮ್ಮ ಬೇಳೆಕಾಳುಗಳಾಗಿರ್ಬೋದು ಆಹಾರ ಪದಾರ್ಥಗಳಿಗೆ ರೇಟ್ ಅಲ್ಲಿ ಏನಾದ್ರು ಒಸಿ ನಮ್ಮ ರೈತರುಗಳಿಗೆ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಏನಾದ್ರು ಮಾಡವ್ರೆ ಹೆಂಗೆ
2: ಕೇಳ. ಅದು ಇದೇ ಐತೆ ಶಂಕರಣ್ಣ, ನೀನು ವರ್ಷ ವರ್ಷ ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈಗ ಗೌರ್ಮೆಂಟ್ನವರು ಕೆಲವು ಆಹಾರ ಪದಾರ್ಥಗಳು ಏನೋ ರಮೇಶಣ್ಣ ಅವೆಲ್ಲಕ್ಕೂ ಬೆಂಬಲ ಕೊಡ್ಬೇಕು, ಮತ್ತೆ ನಮ್ಮ ರೈತರಿಗೆ ಅದು ಲಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರೇ ಇಷ್ಟು ಅಂತ ಖರೀದಿ ಮಾಡ್ಬಿಡ್ತಾರೆ. ಎಕರೆಗೆ ಇಷ್ಟು ರಾಗಿ ಆದ್ರೆ ಎಕರೆಗೆ ಇಷ್ಟು, ಭತ್ತ ಆದ್ರೆ ಎಕರೆಗೆ ಇಷ್ಟು, ಬೇಳೆ ಆದ್ರೆ ಎಕರೆಗೆ ಇಷ್ಟು ಅಂತ ಅನ್ಕೊಂಡು ಆಮೇಲೆ ರೇಟ್ನ ಅವರೇ ಫಿಕ್ಸ್ ಮಾಡ್ತಾರೆ.
3: ನಿಜ
2: ರೇಟ್ ಅದು ಫಿಕ್ಸ್ ಮಾತ್ರ, ಕರೆಕ್ಟ್ ರೇಟ್.

0: ಹೇಳ್ಬಿಡ್ತೀನಿ ಆಯ್ತಾ. ಈಗ ಭತ್ತಕ್ಕೆ ಕಳೆದ ವರ್ಷ 2,369 ರೂಪಾಯಿ ಇತ್ತು, ಈ ವರ್ಷ 2,449 ರೂಪಾಯಿ ಮಾಡೋರೆ 72 ರೂಪಾಯಿ ಜಾಸ್ತಿ ಮಾಡೋರು. ಇನ್ನ ಎ ಗ್ರೇಡ್ ಭತ್ತ, ಇದು ನಾನು ಫಸ್ಟ್ ಹೇಳಿದ್ದು ಮಾಮೂಲಿ ಭತ್ತ. ಇನ್ನ ಎ ಗ್ರೇಡ್ ಭತ್ತಕ್ಕೆ 2,389 ಇತ್ತು ಕಳೆದ ವರ್ಷ, ಈ ವರ್ಷ 2,461 ಆಗೈತೆ, ಅದಕ್ಕೂ 72 ರೂಪಾಯಿ ಅಷ್ಟೇ ವ್ಯತ್ಯಾಸ ಆಗಿದೆ. ಇನ್ನ ಜೋಳಕ್ಕೆ ಅಂದ್ರೆ ಹೈಬ್ರಿಡ್ ಜೋಳ, ಇದು 3,699 ರೂಪಾಯಿ ಇದ್ದಿತ್ತು, ಈ ವರ್ಷಕ್ಕೆ 4,023 ರೂಪಾಯಿ ಆಗೈತೆ. ಅಂದ್ರೆ ಅಲ್ಲಿಗೆ ಒಂದು ಕ್ವಿಂಟಲ್ಗೆ 324 ರೂಪಾಯಿ ಜಾಸ್ತಿ ಮಾಡ್ದಂಗಾಯ್ತು. ಇನ್ನು ಸಜ್ಜೆಗೆ 2,775 ಇದ್ದಿದ್ದು, ಈ ಸಲಕ್ಕೆ 2,900 ರೂಪಾಯಿ ಮಾಡವ್ರೆ 125 ರೂಪಾಯಿ ಜಾಸ್ತಿ ಆಗೈತೆ. ಹಂಗೆ ನೋಡು, ನಾವೆಲ್ಲ ಹೆಚ್ಚಿಗೆ ಬೆಳ್ಕತ್ತೀವಲ್ಲ ರಾಗಿ, ರಾಗಿ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 4,886 ರೂಪಾಯಿ ಇತ್ತು, ಈ ಸಲಕ್ಕೆ ಅಥವಾ 5,205 ರೂಪಾಯಿ ಏರ್ಸವ್ರಂತೆ.
1: ಈ ವರ್ಷ 26-27
0: ನೋಡು, 319 ರೂಪಾಯಿ ಕ್ವಿಂಟಲ್ ಜಾಸ್ತಿ ಆಯ್ತು. ಇನ್ನು ಮೆಕ್ಕೆಜೋಳಕ್ಕೆ ಕಳೆದ ವರ್ಷ 2,400 ಇತ್ತು, ಈ ಸಲ 2,410 ರೂಪಾಯಿ, ಒಂದ್ 10 ರೂಪಾಯಿ ಜಾಸ್ತಿ ಆಗೈತೆ. ಇನ್ನು ತೊಗರಿಗೆ 8,000 ರೂಪಾಯಿ ಇತ್ತು ಕಳ್ಸವ, ಈ ಸಲವ 8,450 ರೂಪಾಯಿ ಆಗೈತೆ, 450 ರೂಪಾಯಿ ಜಾಸ್ತಿ ಆಯ್ತು. ಜೊತೆಗಿನ ಹೆಸರು ಕಾಳು 8,700 ರೂಪಾಯಿ ಇದ್ದಿದ್ದು 8,780 ರೂಪಾಯಿ ಆಗೈತೆ. ಹಾಗೇನೆ ಉದ್ದಿಗೂ ಅಷ್ಟೇ, 7,800 ಇದ್ದಿದ್ದು ನೋಡು 8,200 ರೂಪಾಯಿ ಇದ್ದೀತಪ್ಪ ಉದ್ದಿಗೆ, ಅಲ್ಲಿಗೆ 400 ರೂಪಾಯಿ ಜಾಸ್ತಿ ಆಯ್ತು.
2: ಪ್ರೋತ್ಸಾಹ ಯಾವ್ಯಾವ ಇರ್ತಾವ ಮೊದ್ಲು ಇವಕ್ಕೆ ಕೊಟ್ಬಿಡ್ಬೇಕು ರಮೇಶ್, ಯಾವ್ದು ಯಾವಾಗ ನೋಡ್ತಾರೆ ಯಾವಾಗ ಕರೀತಾರೆ ನೋಡ್ಕೊಂಡು ಕೊಟ್ಬಿಡ್ಬೇಕು. ಯಾಕೆಂತಂದ್ರೆ ಗೌರ್ಮೆಂಟ್ ಅಲ್ವಾ, ಅಲ್ಲಿ ಏನು ಯಾವ್ದ್ರಲ್ಲೂ ಮೋಸ ಇರಲ್ಲ, ಮೋಸ
1: ಇರಲ್ಲ.
2: ಆಮೇಲೆ ನನಗೆ ಅಂತದ ಬೇಕು, ಕಾಳ ಇಷ್ಟದಪ್ಪ ಇರಬೇಕು ಅಂತ ಅಂತಂದ್ರೆ ನಾವೆಲ್ಲಿ
1: ಮಾಡ್ಕೊಂಡ್ಬರೋದು.
0: ಬಂದಿತ್ತು ಹೆಂಗ್ ಬಂದಿತ್ತು ಹಂಗೆ ತಂದು
2: ಕೊಟ್ಟು ಮೊದ್ಲು ಅಲ್ಲಿಗೆ ಕೊಟ್ಬಿಡ್ಬೇಕು ಆಯ್ತಾ. ಇನ್ನು ಯಾರು ಉಳ್ಕತ್ತು ಅಂತ ಅಂದ್ರೆ ಅವಾಗ ಯಾರು ನಮ್ಮ ಎಪಿಎಂಸಿಗೆ ಹೋಗ್ಬಿಟ್ಟು ತಗಳ ಅಂತಾರಾದ್ರೆ ಅಂತರ್ಥವ ಮಾಡ್ಕೋಬೇಕು. ಆಮೇಲೆ ಈಗ ನಾವು ಒಂದ ಬಜೆಟ್ ಮಾಡ್ಕೋಬೇಕು ರಮೇಶಣ್ಣ, ಬಜೆಟ್ ಮಾಡ್ಕೊಂಡು ನಮ್ಗೆ ಈಗ ರಾಗಿ ಒಂದ್ ವರ್ಷಕ್ಕೆ
1: ಬೇಕು
2: ಆಯ್ತಾ. ಈಗ ಮೊದ್ಲೆಲ್ಲವ ಲೆಕ್ಕಿಲ್ದಷ್ಟು ಬೇಕಾಗಿತ್ತು,
1: ಮಾರಕ್ಕೆ ಹೋಗ್ತಿರಲ್ಲ ಬಿಡು,
2: ಅಲ್ಲ ಮಾರೋರು ಜನ ಬರೋರು
1: ಅರ್ಧ ವರ್ಷಕ್ಕೆ ರಾಗಿ ಖಾಲಿ ಆಗವ.
2: ಈಗ ಒಂದ್ ಎಕರೆ ಗದ್ದೆ ನೆಡ್ತೀನಿ ಅಂತ ಹೇಳ್ಬಿಟ್ಟು ಒಂದ್ 4 ಜನ ಬನ್ನಿ ಅಂತ ಅಂತ ಅಂದ್ರೆ
0: 20
2: ಜನ ಬರೋರು ಆಯ್ತಾ. ಅಲ್ಲ ಅಲ್ಲ, ಪರಿಸ್ಥಿತಿ ಈಗ ನೀನು ಒಬ್ಬನ ಕರ್ಕೊಂಡ್ ಬರಕ್ ಹಾಕಲ್ಲ ಅಂತ ಪರಿಸ್ಥಿತಿಲಿ ಇವತ್ತು ಇದಾವೆ. ಆಮೇಲೆ ಎಷ್ಟೇ ಜನ ಬರ್ಲಿ ವಾಪಸ್ ಕಳಿಸ್ತಾ ಇರಲಿಲ್ಲ ನೋಡು, 4 ಜನ ಮಾಡೋ ಕೆಲಸ ಆದ್ರೂ
1: 10
2: ಜನ ಬಂದ್ರು ವಾಪಸ್ ಕಳಿಸ್ತಾ ಇರಲಿಲ್ಲ, ಏ ಬಂದವನ ಅವ್ನು ಇಷ್ಟಪಟ್ಟು ವಾಪಸ್ ಕಳಿಸಬಾರ್ದು ಅಂತ
1: ಹೇಳ್ಕೊಂಡು.
2: ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ
1: ಸಮಾನ ಕೂಲಿನ ಕೊಡೋರು
2: ಅನ್ನನು ಹಾಕ.
0: ಆಮೇಲೆ ನೋಡು, ನೀನು ಹೇಳ್ತಿರೋ ಕೆಲಸ ನಂಗೆ ಜಪ್ತಿ ಆಯ್ತು. ಈಗ ಹಿಂದಿನ ಕಾಲದಲ್ಲಿ ಹಂಗಿತ್ತು ಪರಿಸ್ಥಿತಿ ಅಣ್ಣ, ಆದ್ರೆ ಈಗ ಆ ತರ ಇಲ್ಲ ದಿಟ. ಆಮೇಲೆ ಈಗ ಯಾವ್ಯಾವ ಪದಾರ್ಥ ತಿಂದ್ರೆ ಯಾವ್ಯಾವ ಪದಾರ್ಥದಲ್ಲಿ ಏನೇನಿತ್ತು ಅಂತ ಆಗ ನಮಗೆ ಗೊತ್ತಿತ್ತಿಲ್ಲ. ಆ ದಿನಗಳಲ್ಲಿ ಏನು ಬರೀ ಒಂದ ಎರಡು ಪದಾರ್ಥಗಳು ಬೆಳಿತಿದ್ವು, ಅದು ತಿಂತ ಇದ್ವಿ. ಆದ್ರೆ ಇತ್ತೀಚಿನ ದಿನಕ್ಕೆ ಏನಾಗ್ಬಿಡ್ತು ಅಂತಂದ್ರೆ ಇಂತಿಂಥ ಪದಾರ್ಥದಲ್ಲಿ ಇಂತಿಂಥ
1: ಅಂಶಗಳು
0: ಪೋಷಕಾಂಶ ಹೆಚ್ಚಿಗೈತೆ, ಇದನ್ನ ತಿಂದ್ರೆ ನೀವು ಹಿಂಗಿರ್ತೀರಿ ಹಂಗಿರ್ತೀರಿ ಅಂತೆಲ್ಲ ಹೇಳ್ತಾರಲ್ಲ, ಅಂತ ಜನರು ಹೆಚ್ಚು ವಿಚಾರ ಆಯ್ತಾ ನೋಡೋಣ.
2: ಇವತ್ತು ಒಳ್ಳೆ ಪ್ರಶ್ನೆ ಕೇಳ್ದ ನಮ್ಮ
1: ನೋಡೋಣ.
2: ಇವತ್ತು ಏನ್
0: ತಿನ್ಬಾರ್ದು,
2: ಬಾರಿ ಒಳ್ಳೆ ಪ್ರಶ್ನೆ. ಇವತ್ತು ಆಹಾರ ಸುರಕ್ಷತೆ ದಿವಸ ಅಂತ ಹೇಳಿ ಕರೀತಾರೆ.
0: June 7th, 2025
2: ಆಹಾರ ಸುರಕ್ಷತಾ ದಿವಸ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ಏನ್ ಆಹಾರ ಸುರಕ್ಷತಾ ದಿವಸ ಅಂತ ಅಂತ ಅಂದ್ರೆ, ಇತ್ತೀಚೆಗೆ ನಾವು ಸೇವನೆ ಮಾಡ್ತಾ ಇರೋಂತ ಆಹಾರ ಪದಾರ್ಥಗಳು, ಈಗ ಆಹಾರ ಅಂತ ಅಂದ್ರೆ ಏನು ಅಂತ ಅಂದ್ರೆ, ನಾವು ಸೇವನೆ ಮಾಡ್ಲಿಕ್ಕೆ ಯೋಗ್ಯವಾಗಿರೋ ಅಂತ
1: ಪದಾರ್ಥಗಳು
2: ಅದನ್ನ ಆಹಾರ ಅಂತ ಹೇಳಿ ನಾವು ಕರಿತೀವಿ. ಈ ಆಹಾರ ನಾವು ಯಾಕೆ ಸೇವನೆ ಮಾಡ್ತೀವಿ, ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು ಅಂತ
0: ಹೇಳಿ,
2: ಬೇಕಾಗಿರೋ ಅಂತ ಶಕ್ತಿ ಪಡ್ಕೋಬೇಕು ಅಂತ ಹೇಳಿ ಮಾಡೋ ಅಂತದ್ದು. ಇದು ಸಿಗ್ತಾ ಇತ್ತ ಇಲ್ಲ ಅಂತ ಹೇಳಕ್ಲ, ಆದ್ರೆ ಅದೇ ಟೈಮಲ್ಲಿ ಈ ಆಹಾರ ಏನಾದ್ರು ಕಲುಷಿತವಾಗಿತ್ತು ಅಂತ ಹೇಳಿದ್ರೆ, ಕಲಬೆರಕೆ ಆಗಿತ್ತು ಅಂತ ಹೇಳಿದ್ರೆ, ಒಳ್ಳೆ ಕ್ವಾಲಿಟಿ ಇರಲಿಲ್ಲ ಅಂತ ಹೇಳಿದ್ರೆ, ಅದು ನಮ್ಮ ದೇಹದ ಮೇಲೆ ದುಷ್ಪರಿಣಾಮ
0: ಮಾಡ್ತದೆ.
2: ಈಗ ಆಹಾರ ಅಂತ ಅಂತ ಅಂದ್ರೆ ನಮಗೆ ಬೇಕಾದ್ದು ತಿಂತೀವಿ ಅಂತ ಹೇಳಿ ಅನ್ಕೊಳ್ತೀವಿ, ಅದ್ರ ಜೊತೆಲಿ ಬೇರೆ ಬೇರೆದು ಕೂಡ ಬೇಡದ್ ಇರ್ಬೋದು,
1: ನಮಗೆ ಗೊತ್ತಿಲ್ಲದಂಗೆ ನಮಗೆ ಸೇರ್ಕೊಂತ ಇರುತ್ತೆ.
2: ಈಗ ಆಹಾರ ಏನೋ ಚೆನ್ನಾಗಿ ಜೀರ್ಣ ಆಗ್ಬಿಟ್ಟು ಹೋಗ್ಬಿಡ್ತದೆ, ಶಕ್ತಿ ಕೊಟ್ಬಿಟ್ಟು ಬೇಕಾಗಿರೋ ಅಂತ ಚೈತನ್ಯ ಕೊಟ್ಬಿಟ್ಟು ಈ ಬ್ಯಾಡದೇ ಇರೋ ಇರ್ತಾವಲ್ಲ, ಅವು ಒಳಗಡೆ ಸೇರ್ಕೊಂಡು
1: ಅಡ್ಡ ಪರಿಣಾಮ
2: ಶುರು ಮಾಡ್ತಾವ. ಇವತ್ತು ಏನ್ ಕೇಳ್ತಿದ್ಯಲ್ಲ ರಮೇಶ್
1: ಅಣ್ಣ,
2: ಏನ್ ಒಂಥರದ್ದು ಎರಡ್ ತರ ನಮ್ ಕಾಲದಲ್ಲೆಲ್ಲ ಬರೀ ಜ್ವರ ಕೆಮ್ಮು ಅಷ್ಟೇ ಕಾಯಿಲೆ ಅಂತ ಅಂತ
0: ಅದೇ ಹೆಚ್ಚು.
2: ಈಗ ಅವ್ರು ಲೆಕ್ಕ ಸಿಕ್ಕೇ ಇಲ್ಲ ಈಗ ಜ್ವರ ಕೆಮ್ಮು ಅಂತ ಆದ್ರೆ
1: ಅಲ್ಲ ನೀ ಇನ್ನೊಂದ್ ತಮಾಷೆ ಕೇಳು ಎಲ್ಲಾ ಕಾಯಿಲೆಗೂ ಒಬ್ಬರೇ ಡಾಕ್ಟರ್ ಇದ್ರು ಈಗ ಮೂಗಿಗೊಬ್ರು ಕಣ್ಣಿಗೊಬ್ರು ಕಿವಿಗೊಬ್ರು ಎಲ್ಲಾ ಅಂಗಂಗಕ್ಕೆ ಒಬ್ಬೊಬ್ರು ಡಾಕ್ಟರ್ ಅನ್ನಂಗ ಆಗಿವತ್ತಲ್ಲ ಕತೆ
2: ಕರೆಕ್ಟ್ ಕರೆಕ್ಟ್ ಅದು ಈ ತರದ ಪರಿಸ್ಥಿತಿ ಇವತ್ತು ಆಗಿರಂತದ್ದು ಅವು ಏನ್ ತೊಂದರೆ ಮಾಡ್ತಾವ ಅದಕ್ಕೋಸ್ಕರವ ನಮ್ಮ ದೇಹದ ಮೇಲೆ ಯಾವುದೇ ದುಷ್ಪರಿಣಾಮವನ್ನ ಬೀರದೇ ಇರೋ ಅಂತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ

0: ಇವತ್ತು ಈ ಒಂದು ದಿವಸವನ್ನ ಆಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಶಂಕರಣ ಆಯ್ತಾ. ಹಂಗಾಗಿ ನಾವು ಈ ಆಹಾರದ ಬಗ್ಗೆ ಹೆಚ್ಚು ಜಾಗೃತರಾಗಬೇಕು. ನಾವ್ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಈಗ ಮೊದ್ಲೆಲ್ಲವ ತಂದ್ಬಿಟ್ಟು ತೊಳೆದಾನೆ ಅಂತ ಯಾರು ಮಾಡ್ತಿರಲಿಲ್ಲ, ತೊಳೆಯರು ಈಗಲೂ ತೊಳಿತಾರೆ. ಆದ್ರೆ ಈಗ ಬರೀ ತೊಳೆಯ ಸಾಕಲ್ಲ
1: ಅಲ್ವಾ,
0: ಅದಕ್ಕೆ ಉಪ್ಪು ಬೇರೆ ಹಾಕಬೇಕಂತೆ. ಉಪ್ಪು ಹಾಕೊಂಡು ನೆನ್ಸಿಟ್ಟು ತೊಳ್ಕೊಂಡು ಇನ್ನೊಂದ್ಸರಿ ನೀರಲ್ಲಿ ತೊಳೆದು ಆಮೇಲೆ ನೀವು ಬಳಕೆ ಮಾಡಿ ಅಂತ ಹೇಳ್ತಾರೆ. ಏನ್ ಕಾರಣ ಅಂತ ಅಂದ್ರೆ, ಇವತ್ತು ನಾವು ಬಳಸ್ತಾ ಇರೋ ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ರೋಗನಾಶಕ ಆಗಿರ್ಬೋದು, ಆಮೇಲೆ ಇತ್ತೀಚೆಗೆ ಕಳೆನಾಶಕ ಬೇರೆ
2: ಬಂದ್ಬಿಟ್ಟಿದೆ,
0: ಇವೆಲ್ಲ ಬಳಕೆ ಮಾಡಿ ಅದರಲ್ಲಿ ಕರಗಲಾಗದಂತ ಕೆಲವು ವಸ್ತುಗಳು, ಪದಾರ್ಥಗಳು ಅದರಲ್ಲಿ ಉಳ್ಕತ್ತಾವಂತೆ.
1: ಮಳೆ ಬಂದ್ರು ಕೆಳಕ್ಕೆ ರೋಗದ ಕ್ರಿಮಿನಾಶಕ ಅಂಶ ಹೋಗದಂಗೆ ಮಾಡಿಬಿಟ್ಟಾರೆ ಅದ್ರಾಗೆ
0: ಆಯ್ತಾ. ಅದಕ್ಕೋಸ್ಕರ ನೋಡು, ಇವತ್ತು ನಮ್ಮ ದೇಶ ಕೃಷಿಗೆ ಸಂಬಂಧಪಟ್ಟಕ್ಕೆ ಬಾರಿ ದೊಡ್ಡ ದೇಶ, ದೊಡ್ಡ ವಿಸ್ತೀರ್ಣ ಹೊಂದಿರೋ ದೇಶ. ಆಮೇಲೆ ಜಗತ್ನಲ್ಲಿ ಏನೇನ್ ಬೆಳೀತಾರೋ ಅದೆಲ್ಲರೂ ಇಲ್ಲಿ ಬೆಳೀತಾರೆ
1: ಆಯ್ತಾ.
0: ಹೊರದೇಶಗಳು ನಮ್ಮ ದೇಶದ ಆಹಾರ ಪದಾರ್ಥಗಳ ಮೇಲೆ ಈ ತರದ್ದೆಲ್ಲ ಆಕ್ಟಿವಿಟಿ ಮಾಡ್ಕೊಂಡು ವಿಪರೀತವಾಗಿ ರಾಸಾಯನಿಕ ಬೆಳೆಸಲ್ ಮಾಡ್ಕೊಂಡು ಇವತ್ತು ಎಷ್ಟೋ ತಗತನ ಇಲ್ಲ ಅವರು,
1: ಪ್ರಮಾಣ ಜಾಸ್ತಿ ಮಾಡ್ಕೊಂಡ್ರು ಕ್ವಾಲಿಟಿ ಬಿದ್ದು
0: ವಾಪಸ್ ಕಳಿಸ್ತಾವ್ರೆ. ಈಗ ಏನು ಅಂತ ಅಂದ್ರೆ, ನಾವು ನೀವೆಲ್ಲ ಹೆಂಗೆ ಅಂತ ಅಂದ್ರೆ ರಮೇಶಣ್ಣ, ಈಗ ಅವ್ರು ಏನ್ ಹೇಳಿರ್ತಾರೋ ಅಷ್ಟು ಮಾತ್ರ ಹಾಕಲ್ಲ. ಈಗ ಗೊಬ್ಬರ ಇಷ್ಟ ಹಾಕ್ರಪ್ಪ ಇಷ್ಟು, ಈಗ ಒಂದ್ ಎಕರೆಗೆ ನೀವು 40 ಕೆಜಿ ಹಾಕಿ ಅಂತ ಅಂತ ಅಂದ್ರೆ ತಡೆ 50 ಕೆಜಿ ಹಾಕಿ ನೋಡೋಣ ಅಂತ
2: ಹೇಳ್ಬಿಟ್ಟು
0: ಜಾಸ್ತಿ ಹಾಕಿದ್ರೆ ಜಾಸ್ತಿ ಬರ್ತದೆ ನನಗೆ.
1: ಈಗ ಅದೇ ಅಜ್ಜಿಗೆ ಕೋಳಿ ಕುಯ್ದಂಗ ಆಯ್ತು, ಮೊಟ್ಟೆ ಇಡುತ್ತೆ ಅಂತ
0: ಹೇಳ್ಬಿಟ್ಟು ಅಲ್ಲ ಅಂತ ಪರಿಸ್ಥಿತಿನೇ ಆಗಿರೋದು. ಅದಕ್ಕೆ ನೋಡಿ, ಈಗ ಮೊನ್ನೆ ದಿವಸ ನಮ್ಮ ಪ್ರಧಾನಮಂತ್ರಿಗಳೇ ಹೇಳಿದ್ರು ಖೇತಿ ಬಚಾವೋ ಆಂದೋಲನ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಇವತ್ತು ನಮ್ಮ ಕೃಷಿ ಇದರಲ್ಲಿ ರಮೇಶಣ್ಣ ಏನು ಮಣ್ಣೈತೆ, ಆ ಮಣ್ಣು ಹಾಳಾಯ್ತೈತೆ, ನಮ್ಮ ಆಹಾರ ಪದಾರ್ಥಗಳು ಹಾಳಾಯ್ತಾ ಇದಾವೆ ಆಯ್ತಾ. ಆಮೇಲೆ ಇದ್ರ ಮೇಲೆ ನಾವು ಖರ್ಚು ಮಾಡೋ ಅಂತದ್ದು ಇದೆಯಲ್ಲ, ರೈತರು ನಿನ್ನ ಕಮ್ಮಿ ಅನ್ಕೊಳಕೋಬೇಡ, ಅವರಷ್ಟು ಬಂಡವಾಳ ಹಾಕ್ತಾರು ದೇಶದಲ್ಲಿ ಇನ್ಯಾರು ಈ ತರದವು. ಇದ್ರ ಜೊತೆಗೆ ಇವತ್ತು ನಮ್ಮ ಆರೋಗ್ಯ ಹಾಳೈತೈತೆ, ನಮ್ಮ ಪರಿಸರನು ಕೂಡ ಹಾಳೈತೈತೆ,
1: ಆರ್ಥಿಕ ಪರಿಸ್ಥಿತಿ
0: ಹಾಳೈತೈತೆ. ಏ ಒಂದ್ ಸಣ್ಣ ರೋಗ ಬಂದ್ರು ಸಾಕಲ್ಲ ರಮೇಶಣ್ಣ, ಆಗ್ಲೇ ಹೇಳ್ದಂಗೆ ಲೆಕ್ಕಕ್ಕಿಲ್ಲದೆ ಜ್ವರ ಬಂದ್ರು ಸಾಕೀಗ, ನೀನ್ 2000 ರೂಪಾಯಿ ಇಲ್ದನ ನೀನು ಹೋಗ್ಬಿಟ್ಟು ಬರಕಾಗಲ್ಲ. ಹಂಗಾಗಿ ಇವತ್ತು ಏನ್ ನಾವು ರಾಸಾಯನಿಕಗಳನ್ನ ಬಳಕೆ ಮಾಡ್ತಾ ಇದೀವೋ ಅದನ್ನ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾಡಿ
1: ಸಮತೋಲಿತವಾಗಿ,
0: ಎಷ್ಟು ಬೇಕೋ ಅಷ್ಟು ನಿನ್ಗೆ ತಿಂಡಿ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು. ಎರಡು ಚಪಾತಿ ಅಂತ ಎರಡೆ ಚಪಾತಿ ನೀನ್ 4-5 ತಂದು ಇಟ್ಬಿಟ್ರೆ ಏನಾಯ್ತದ ಪರಿಸ್ಥಿತಿ?
2: ಮಧ್ಯಾಹ್ನಕ್ಕೆ ಊಟ ಬೇಡ, ರಾತ್ರಿಗೂ ಊಟ ಬೇಡ,
0: ನಂಗೆ ಬೇಡ ಆಯ್ತಾ. ಅದನ್ನ ಉಳಿಸೋ ಅಂತ ನಿಟ್ಟಿನಲ್ಲಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಕ್ಕಂಥದ್ದು ಆಯ್ತಾ. ಆಮೇಲೆ ಇದಕ್ಕಿರ ಅಂತ ಬೇರೆ ಸರ್ಕಾರದ ಯೋಜನೆಗಳೇನಿದಾವೋ ಅವೆಲ್ಲವನ್ನು ಲಿಂಕ್ ಮಾಡ್ಕೊಂಡು ಫಲ ಮಾಡ್ಕೊಂಡು ನೀವು ಒಳ್ಳೆ ತರದಲ್ಲಿ ಬೆಳಿಬೇಕು.
1: ಕೃಷಿ ಉಳಿಸ್ಕೋಬೇಕು,
0: ಕೃಷಿನೂ ಉಳಿಬೇಕು ಆಯ್ತಾ.
2: ರೈತನು ಉಳಿಬೇಕು,
0: ಕೃಷಿ ಉಳಿದ್ರೆ ರೈತನು ಉಳಿತಾನೆ, ಜನರು
1: ಉಳಿತಾನೆ.
0: ಅಲ್ಲಿ ಬೆಳೆಯೋದೇ ಸರಿ ಇಲ್ಲ ಅಂತ ಅಂತ ಅಂತ ಅಂದ್ರೆ ತಿಂದ್ಮೇಲೆ ಹೆಂಗ್ ಸರಿ ಆಯ್ತದ?
2: ಈಗ ಅಣ್ಣಯ್ಯ ನೀನು ಒಳ್ಳೆ ವಿಚಾರವ ಹೇಳಿ ನನ್ ಮಂದಟು ಮಾಡ್ದೆ, ನಮಗೆ ಬೇಕಾಗಿರೋ ವಿಚಾರ ತಿಳಿಸಿ ಸೂಕ್ಷ್ಮತೆನು ಹೇಳ್ದೆ. ಈಗ ಒಳ್ಳೆ ತಿನ್ಬೇಕು ಅಂತ ಹೇಳಿದ್ಯಾ, ರಮೇಶ್ ಅಣ್ಣನು ಬಂದವನೆ, ನಮ್ಮಿಬ್ರಿಗೂ ಒಳಗಡೆ ಏನ್ ಒಳ್ಳೆ ತರಿಸ್ಕೊಡ್ತೀಯ ಇವತ್ತು ಅಂತ ಹೇಳು.
0: ಇವತ್ತು ಏನು ಅಂತ ಅಂದ್ರೆ, ಭಾರಿ ದಿವಸದ ಮೇಲೆ ರಮೇಶ್ ಅಣ್ಣ ಈ ಮಸಪ್ಪು ಅಂದ್ರೆ ಗೊತ್ತಲ್ಲ ನಿಂಗೆ,
1: ಬಾಯಿ ನೀರು ಬರೋದು,
0: ಬಾಯಿ ನೀರು ಸಬ್ಬಸ್ಗೆ ಸಬ್ಬೆ ತಂದ
1: ನೋಡಿ
0: ಏನ್ ಏನ್ ಗಮ ಗಮ ಅಂತೀಯ. ಆಗಿನಿಂದ ಗಮ ಕರಿತೈತೆ,
2: ಜಗತಿ ಮೇಲೆ ಕೂತಿದ್ರು ಗಮ ತಡೆ ಕಾಗದ
1: ನಮ್ಮ ಅಜ್ಜ ಹೇಳೋದು. ನಮ್ಮ ಹುಡುಗ ಏನು ಸುಮಾರಲ್ಲ ಬಿಡು, ಸಾರ್ ಚೆನ್ನಾಗಿ ಬಿಟ್ರೆ ಒಂದು ಓಟ್ ಒಂದು ಹಂಗಾತ. ಈಗ ಒಂದ್ ಮುದ್ದೆ ಊಟ ಮಾಡ್ತಾ ಇದ್ದಾನೆ, ಸಾರ್ ಚೆನ್ನಾಗಿದ್ರೆ ಎರಡು ಊಟ ಮಾಡ್ತಾನೆ
0: ಆಯ್ತಾ. ಹಂಗಾಗಿ ಒಳ್ಳೆ ಬಿಸಿ ಮುದ್ದೆ ಆಯ್ತಾ, ಅನ್ನ ಸೊಪ್ಪಿನ ಸಾರು,
1: ಸರಿ ಕಣ
2: ಪಲ್ಯ. ರಮೇಶ್ ಅಣ್ಣ ಭೂರಿ ಭೋಜನಕ್ಕಂತ ಬಾ.
1: ಸರಿ ಕಣ.
3: ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್.

ನಾಳಿನ ನಮ್ಮ ಕೃಷಿ ರಂಗದಲ್ಲಿ 6:51 ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ, ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಅಂಗಾಂಶ, ಆಲೂಗೆಡ್ಡೆ ಸಸಿಗಳ ನಾಟಿ ವಿಧಾನ ಮತ್ತು ಇತರೆ ಕ್ರಮಗಳ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಸಿ ಸಂಧ್ಯಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಲೇಖಕಿ ಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮತ್ತು ಸಂದರ್ಶಕರು ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮ, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ, ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.

0: ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋಸ್ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7ರಿಂದ 8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014ರಲ್ಲಿ ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಇ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1ರ ಅಡಿಯಲ್ಲಿ ಇ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026ರಲ್ಲಿ ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಇ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1ರಂದು ಪ್ರಾರಂಭಿಸಲಾದ ಇ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿರುವ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ SAFF ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ಆಕಾಶವಾಣಿ
4: ಈಗ ಕೇಳಿ ಭಾಷಣ. ಮಹಿಳೆಯರ ಮಾನಸಿಕ ಆರೋಗ್ಯ ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ್ ಶೆಟ್ಟಿ.
5: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆಯವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನ ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನ ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನು ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. 10 ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂಥ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನ ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕೆ ಆಗದೇನೆ ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತೆ ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಭೀತಿಯೇ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂತವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನ ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲಾ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲಾ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲಾ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲಾ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚನ್ನ ಮಲ್ಲಿಕಾರ್ಜುನನೆಂಬುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನ ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ, ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನ ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನೂ ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನು ಮಾತ್ರ ಒಪ್ಪಿಕೊಂಡು ಅದನ್ನು ಪ್ರೀತಿಯಿಂದ ಮಾಡುವುದು ಲೇಸು. ನನಗಿದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ. ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100% ಎಲ್ಲೋ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು, ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿ ಇದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯು ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
4: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ.
3: ಸಂಕಲನ ಸವಿತಾ ದೇಶಮುಖ್.
4: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:48. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಗಜಲ್ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 8:45 ಆಗುತ್ತಲಿವೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: in that, because this is a very natural area of help, you know. With China, there is a huge Himalayan mountain ranges, you know, dividing China and Nepal, and you have to cross these high mountains before you can come into, from China into Nepal. And no matter what you may say about connectivity projects or railways and so on, so that understanding between the family, understanding between the people of Nepal and the people of China is not there to the extent that you have between India and Nepal.
1: So true.
0: But, you know, with any friendship, with any relationship, both sides have to keep working at it on the basis of friendship and understanding, and so that any differences, there will always be differences, there will always be problems, but these have to be solved quickly and immediately,
1: right,
0: without letting these go out of, you know, any limited situation, so that the overall bilateral relationship is not affected.
1: Right.
0: I'm sure after this visit, the reset is very much in place, and based on this reset, I look forward to a very positive development of the relationship.
1: I think mutual understanding, mutual cooperation, goodwill and good intent, that's what's going to carry this relationship forward. Ms. Veena Sikri, thank you so much for joining us on the program today.
0: Thank you very much.
2: You were listening to a discussion on strengthening India-Nepal bilateral ties. The participants were Veena Sikri, former ambassador, and Gauran Dhawan Lal, anchor. This program was produced and presented by the News Services Division of Akashwani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 9289094044.
3: Akashwani Hasana.
4: Nataka Marali Batai. Moola Hindi Vinod Kumar. Kannada Anuvada Matto Nirmana Latish Paldane. Iga Keli Nataka Marali Batai.
5: ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಭೂಮಿ ದಿನವನ್ನು ಆಚರಿಸಲಾಗುತ್ತದೆ. ಭೂಮಿಯ ರಕ್ಷಣೆಗಾಗಿ ಕೈಗೊಳ್ಳುವ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುವುದು ಈ ದಿನದ ಮೂಲ ಉದ್ದೇಶ. ಈ ವರ್ಷದ ಅಂತಾರಾಷ್ಟ್ರೀಯ ಭೂಮಿ ದಿನದ ಅಧಿಕೃತ ಘೋಷವಾಕ್ಯ ನಮ್ಮ ಶಕ್ತಿ ನಮ್ಮ ಗ್ರಹ. ಒಂದು ವೇಳೆ ನಾವು ನಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾದರೆ ಈ ಭೂಮಿ ಜೀವಂತವಾಗಿ ಉಳಿಯುತ್ತದೆ. ಸರ್ವರಿಗೂ ಶುದ್ಧ ಇಂಧನ, ಶುದ್ಧ ನೀರು ಮತ್ತು ನಿರ್ಮಲ ಹವಾಮಾನ ಲಭ್ಯವಾಗುತ್ತದೆ. ಆದರೆ ಒಂದು ವೇಳೆ ನಾವು ಸೋತರೆ, ಆ ಭಯಾನಕ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಈ ನಾಟಕ ಮರಳಿ ಬಾತಾಯಿ. ಇದೊಂದು ಕಾಲ್ಪನಿಕ ನಾಟಕ. ಇದಕ್ಕಾಗಿ ನೀವು ನಮ್ಮೊಂದಿಗೆ ಇಂದಿನಿಂದ 50 ವರ್ಷಗಳ ಮುಂದಿನ ಕಾಲಕ್ಕೆ ಪ್ರಯಾಣಿಸಬೇಕಾಗುತ್ತದೆ. ಅಂದರೆ ವರ್ಷ 2076ಕ್ಕೆ. ಇಲ್ಲಿ ಭೂಮಿ ಈಗ ಮಾನವ ಕುಲದ ತಾಯಿಯಾಗಿ ಉಳಿದಿಲ್ಲ. ಬದಲಿಗೆ ಅದೊಂದು ಧಗಧಗಿಸುವ ಸ್ಮಶಾನವಾಗಿದೆ. ಭೂಮಿಯ ಮೇಲ್ಭಾಗದಲ್ಲಿ ಸಾವಿನ ಅಟ್ಟಹಾಸವಾದರೆ ನೆಲದ ಸಾವಿರಾರು ಮೀಟರ್ ಆಳದಲ್ಲಿ ಕಾಂಕ್ರೀಟ್ ಮತ್ತು ಕಬ್ಬಿಣದ ಬಂಕರ್ಗಳ ಒಳಗೆ ಉಳಿದಿರುವ ಕೆಲವೇ ಕೆಲವು ಮನುಷ್ಯರು ಉಸಿರು ಹಿಡಿದು ಬದುಕುತ್ತಿದ್ದಾರೆ. ಇವರೇ ಮಾನವ ಸಮುದಾಯದ ಕೊನೆಯ ಕುರುಹುಗಳು. ಅವರು ಎಂದಿಗೂ ಹೊರಗಿನ ಭೂಮಿಯ ಮೇಲೆ ಕಾಲಿಡುವುದಿಲ್ಲ, ಏಕೆಂದರೆ ಅಲ್ಲಿನ ಗಾಳಿ ವಿಷಕಾರಿಯಾಗಿದೆ, ಮಣ್ಣು ಮಲಿನಗೊಂಡಿದೆ ಮತ್ತು ನೀರು ಬತ್ತಿ ಹೋಗಿದೆ. ಹಾಗಿದ್ದಲ್ಲಿ ಬನ್ನಿ, ಈಗ ನೇರವಾಗಿ ಬಂಕರ್ಗಳ ಒಳಗೆ ನಡೆಯುತ್ತಿರುವ ಆ ಸಭೆಗೆ ಹೋಗೋಣ. ಭೂಮಿಯ ವಿನಾಶದ ಪುಣ್ಯತಿಥಿಯ ನೆನಪಿಗಾಗಿ ಒಟ್ಟುಗೂಡಿರುವ ಆ ಕೆಲವು ಜನರ ಬಳಿಗೆ.

ಇಂದು ಭೂಮಿಯ ವಿನಾಶದ 50ನೇ ಪುಣ್ಯತಿಥಿ. ಸರಿಯಾಗಿ 51 ವರ್ಷಗಳ ಹಿಂದೆ ಇದೇ ದಿನ ನಾವು ಭೂಮಿಯ ಮೇಲಿದ್ದ ನಮ್ಮ ಮನೆ ಮಠ ಕಾಡುಮೇಡುಗಳನ್ನು ಬಿಟ್ಟು ಈ ಪಾತಾಳದ ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದೆವು. ವಿನಾಶಕ್ಕೂ ಮುನ್ನ ಭೂಮಿಯ

0: ಮೇಲೆ 800 ಕೋಟಿಗಿಂತಲೂ ಹೆಚ್ಚು ಜನರಿದ್ದರು. ಆದರೆ ಈಗ ಉಳಿದಿರುವುದು ಕೇವಲ 1,000 ಮಂದಿ. ಉಳಿದಿರುವ ಕೊನೆಯ 1,000 ಮಂದಿ ನಾವು ಮಾತ್ರ. ಈ 1,000 ಜನರಲ್ಲಿ 860 ಜನರು ಭೂಮಿಯ ಮೇಲಿನ ಸುಂದರ ಜೀವನವನ್ನು ಕಂಡವರು. ಇನ್ನುಳಿದ 140 ಜನರು ಜನಿಸಿದ್ದೇ ಇಲ್ಲಿ ಈ ಬಂಕರ್ನಲ್ಲಿ. ಅವರಿಗೆ ಇದೇ ಪ್ರಪಂಚ. ಅವರಿಗೆ ಭೂಮಿ ಮತ್ತು ಅಲ್ಲಿನ ಬದುಕಿನ ಅರಿವು ಕೇವಲ ಕಥೆಗಳು, ಚಿತ್ರಗಳು ಮತ್ತು ನಮ್ಮ ಸ್ಮೃತಿ ಕೇಂದ್ರದ ಡೇಟಾ ಬ್ಯಾಂಕ್ಗಳಿಗೆ ಮಾತ್ರ ಸೀಮಿತವಾಗಿದೆ. ನಾನು ಯಾವಾಗಲೂ ಹೇಳುವ 2 ಮಾತುಗಳನ್ನು ಇಂದು ಮತ್ತೆ ನೆನಪಿಸುತ್ತಿದ್ದೇನೆ. ಮೊದಲನೆಯದು, ನಾವು ಕ್ಷಮೆಗೆ ಅರ್ಹರಲ್ಲ. ನಾವು ಯುವ ಪೀಳಿಗೆಯ ಕ್ಷಮೆ ಕೇಳುತ್ತಿದ್ದೇವೆ. ಆ ಭೂಮಿಯನ್ನು ಉಳಿಸಿಕೊಳ್ಳಲು ನಮಗೆ ಸಾಧ್ಯವಾಗಲಿಲ್ಲ. ಇನ್ನು 2ನೆಯ ಮಾತು, ನಮ್ಮ ನಡುವಿನ 5 ಸದಸ್ಯರು ಮುಂದಿನ ವರ್ಷದ ಏಪ್ರಿಲ್ 22ರೊಳಗೆ ಈ ಬಂಕರ್ಗೆ ಶಾಶ್ವತವಾಗಿ ವಿದಾಯ ಹೇಳಬೇಕಿದೆ. ಆ 5ರಲ್ಲಿ 1 ನಾನು ಕೂಡ.
1: ಪ್ಲೀಸ್ ನಮ್ಮನ್ನು ಬಿಟ್ಟು ಹೋಗ್ಬೇಡಿ ತಾತ.
0: ಮಗು, ನಾವು ಸಾಯುತ್ತಿಲ್ಲ. ಭೂಮಿಯಿಂದ ನಾವು ಪಡೆದ ಸಾಲವನ್ನು ತೀರಿಸಲು ಹೋಗುತ್ತಿದ್ದೇವೆ ಅಷ್ಟೇ. ಈ ಬಂಕರ್ನಲ್ಲಿ 1,000ಕ್ಕಿಂತ ಹೆಚ್ಚು ಜನರಿಗೆ ಉಸಿರಾಡಲು ಗಾಳಿ ಇಲ್ಲ. ಹೊಸ ಮಕ್ಕಳು ಈ ಜಗತ್ತಿಗೆ ಬರಬೇಕೆಂದರೆ ಹಳಬರು ಜಾಗ ಬಿಟ್ಟುಕೊಡಲೇಬೇಕು. ಇದು ಪ್ರಕೃತಿಯ ನ್ಯಾಯ. ಇದನ್ನು ನಾವು ಅಂದು ಒಪ್ಪಿರಲಿಲ್ಲ, ಆದರೆ ಇಂದು ಅನಿವಾರ್ಯ.
1: ಬೇರೆ ದಾರಿನೇ ಇಲ್ವೇ? ಈ ನೋವಿನ ನಿಯಮವನ್ನು ದಯವಿಟ್ಟು ಬದಲಾಯಿಸಿಬಿಡಿ.
0: ಪ್ರೀತಿಯ ಮಗು, ನಾವು ಭೂಮಿಯ ಮೇಲೆ ಬದುಕಿದ್ದಾಗ ಎಲ್ಲ ನಿಯಮಗಳನ್ನು ಮುರಿದಿದ್ದೆವು. ನಾನು ಮತ್ತು ಉಳಿದ 4 ಹೋಗಲೇಬೇಕು. ಈ ಕಬ್ಬಿಣ ಮತ್ತು ಉಕ್ಕಿನ ಬಂಕರನ್ನು ಅಂದು ಪರಮಾಣು ದಾಳಿಯಿಂದ ರಕ್ಷಿಸಿಕೊಳ್ಳಲು ನಿರ್ಮಿಸಲಾಗಿತ್ತು, ಕೇವಲ 1,000 ಜನರಿಗಾಗಿ. ಇಂದು ಇದೇ ನಮ್ಮ ಮನೆ. ಇಲ್ಲಿನ ನಿಯಮದಂತೆ ಹೊಸ ಜೀವಗಳು ಬಂದಾಗ ಹಿರಿಯರು ಅಂತಿಮ ವಿದಾಯ ಹೇಳಲೇಬೇಕು. 5 ಹೊಸ ಜೀವಗಳು ಬರಲಿವೆ. ಹಾಗಾಗಿ ನಮ್ಮಂತಹ 5 ಮುದುಕರು ಹೊರಡಲೇಬೇಕು. ಬನ್ನಿ, ನಾವೆಲ್ಲರೂ ಸೇರಿ ಒಂದು ಉತ್ತಮ ಭವಿಷ್ಯಕ್ಕಾಗಿ ಪ್ರಾರ್ಥಿಸೋಣ ಮತ್ತು ನಮ್ಮ ಮುಂದಿನ ಪೀಳಿಗೆಯ ಕ್ಷಮೆ

0: ನಮ್ಮನ್ನು ಕ್ಷಮಿಸು, ಮರಳಿ ಬಾ ತಾಯಿ, ಮರಳಿ ಬಾರಮ್ಮ.
1: ದೋಸ್ತ್.
2: ಏ ದೋಸ್ತ್.
3: ಎಸ್ ಮಾಸ್ಟರ್.
1: ಯಾಕೆ ಕೇಳಲಿಲ್ವಾ ಎಲ್ಲಿ ಕಳೆದು ಹೋಗಿದ್ದೆ? ನಿನ್ನ ಸೆನ್ಸರ್ ಕೆಲಸ ಮಾಡ್ತಿಲ್ಲ ಅನ್ಸುತ್ತೆ.
3: ಮಾಸ್ಟರ್, ನೀವು ಈ ರೋಬೋಟ್ ಗಾಮಾ 73ಗೆ ದೋಸ್ತ್ ಅಂತ ಹೆಸರಿಟ್ಟು ಕೇವಲ 4 ದಿನಗಳಾಗಿವೆ. ನನ್ನ ಸೆನ್ಸರ್ಗಳಿಗೆ ಈ ಹೆಸರಿಗೆ ಸ್ಪಂದಿಸುವ ಅಭ್ಯಾಸ ಇನ್ನೂ ಆಗಿಲ್ಲ.
1: ನಿನಗೆ ದೋಸ್ತ್ ಅಂತ ಹೆಸರಿಟ್ಟದ್ದಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ ಒಂದು ಕಮಾಂಡ್ ಕೂಡ ಆ್ಯಡ್ ಮಾಡಿದ್ದೇನೆ. ನನ್ನನ್ನ ನೀವು ಅನ್ನುವ ಬದಲು ನೀನು ಅಂತ ಏಕವಚನದಲ್ಲಿ ಕರೆಯೋದಕ್ಕೆ ಶುರು ಮಾಡು ಅಂತ.
3: ಹೇಳು ಆರ್ಯನ್, ನೀನು ಏನು ಹೇಳಬೇಕೆಂದಿದ್ದೀಯಾ?
1: ದಟ್ಸ್ ವೆರಿ ಗುಡ್.
3: ನೀನು ಮತ್ತೆ ಆ ಗೋಡೆಯ ಮೇಲಿರೋ ಪೇಂಟಿಂಗ್ ಅನ್ನೇ ದಿಟ್ಟಿಸಿ ನೋಡ್ತಾ ಇದೀಯಾ. ಬಹುಶಃ ಈಗಾಗಲೇ 118 ಬಾರಿ ಕೇಳಿರೋ ಆ ಪ್ರಶ್ನೆಯನ್ನೇ ಮತ್ತೆ ಕೇಳ್ತೀಯ ಅನ್ಸುತ್ತೆ.
1: ಈ ಭೂಮಿಯ ಮೇಲಿರೋ ಮರಗಳು ನಿಜವಾಗ್ಲೂ ಅಷ್ಟೊಂದು ಹಸರಾಗಿ ಇರ್ತಿದ್ವಾ? ಮತ್ತೆ ಈ ಪೇಂಟಿಂಗ್ನಲ್ಲಿ ಇರೋ ತರಾನೇ ಆಕಾಶ ಅನ್ನೋದು ಅಷ್ಟೊಂದು ನೀಲಿ ಬಣ್ಣದಲ್ಲಿತ್ತ?
3: ಅದಕ್ಕಿಂತಲೂ ಎಷ್ಟೋ ಪಾಲು ಹೆಚ್ಚು ಹಸಿರು. ಗಾಳಿ ಬೀಸಿದಾಗ ಆ ಮರಗಳ ಎಲೆಗಳು ಪರಸ್ಪರ ಮಾತನಾಡುತ್ತಿದ್ದವು. ಆ ಮರ್ಮರ ಧ್ವನಿ ಯಾರೋ ಜೋಗುಳ ಹಾಡುತ್ತಿರುವಂತೆ ಇರುತ್ತಿತ್ತು.
1: ಮರ್ಮರ ಧ್ವನಿ, ಜೋಗುಳ, ಇಲ್ಲಿ ನಮಗ್ ಕೇಳಿಸೋದು ಈ ವೆಂಟಿಲೇಷನ್ ಪೈಪ್ಗಳ ಸೋ ಸೋ ಅನ್ನೋ ಶಬ್ದ ಮಾತ್ರ. ಅಂದಹಾಗೆ ಈ ನೀಲಿ ಬಣ್ಣ, ನೀನು ಆಕಾಶ ಅಂತ ಹೇಳ್ತೀಯಲ್ಲ, ಅದು ಅಷ್ಟೊಂದು ದೊಡ್ಡದಿದೆಯಾ? ಅದು ಅಷ್ಟೊಂದು ಅನಂತ ಅಸೀಮವ?
3: ನನ್ನ ಡೇಟಾ ಬ್ಯಾಂಕ್ನಲ್ಲಿ ಆಕಾಶದ ಬಗ್ಗೆ 720,000 ಗಂಟೆಗಳ ಮಾಹಿತಿ ಇದೆ. ಆಕಾಶ ನಿಜಕ್ಕೂ ಅನಂತ. ಅದರಲ್ಲಿ ಮೋಡಗಳು, ಗ್ರಹಗಳು, ಆಕಾಶ ಗಂಗೆಗಳು ಏನೆಲ್ಲ ಇವೆ. ನೀನು ನಿನ್ನ ಕೈ ಚಾಚಿ ಅಳೆದರೂ ಅದು ಮುಗಿಯುವುದಿಲ್ಲ.
1: ಎಷ್ಟು ಸುಂದರವಾದ ದೃಶ್ಯ ಇದ್ದಿರಬಹುದು ಅಲ್ವಾ?
3: ನನ್ನಲ್ಲಿ ಸಂಗ್ರಹ ಆಗಿರುವ ಮಾಹಿತಿಯಂತೂ ಅದನ್ನೇ ಹೇಳುತ್ತಿದೆ.
1: ಈ ನಮ್ಮ ಹಿರಿಯರು ಅನ್ಸ್ಕೊಂಡವರು ಎಲ್ಲವನ್ನು ನಾಶ ಮಾಡಿಬಿಟ್ರು, ಎಲ್ಲವನ್ನು. ಯಾಕಪ್ಪ?
3: ಅದೇ ಆಸೆ, ಮೂರ್ಖತನ, ಅಹಂಕಾರ, ದ್ವೇಷ ಮತ್ತು ಅಧಿಕಾರದ ಹಪಾಹಪಿ. ಭೂಮಿಯನ್ನು ನಾಶ ಮಾಡುವ ಕೆಲಸ ವರ್ಷಗಳಿಂದಲೂ ನಡೆಯುತ್ತಲೇ ಇತ್ತು. ಜನರು ಒಂದು ಕಡೆ ಭೂಮಿಯನ್ನು ತಾಯಿ ಎನ್ನುತ್ತಿದ್ದರು, ಮತ್ತೊಂದು ಕಡೆ ಅಭಿವೃದ್ಧಿಯ ಹೆಸರಿನಲ್ಲಿ ಅವಳನ್ನೇ ಲೂಟಿ ಮಾಡುತ್ತಿದ್ದರು. ನಂತರ 2026 ಒಬ್ಬ ರಾಷ್ಟ್ರಾಧ್ಯಕ್ಷ ಬಂದ, ಇಡೀ ಜಗತ್ತನ್ನೇ ಮಹಾಯುದ್ಧದ ಬೆಂಕಿಗೆ ತಳ್ಳಿದ. ಆ ಸಮಯದಲ್ಲಿ ಜಗತ್ತಿನ ಬಳಿ 13,000 ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳು ಇದ್ದುವು.
1: ವಾಟ್, 13,000?
3: ಹೌದು, ಬಹುಶಃ ಅದಕ್ಕಿಂತಲೂ ಹೆಚ್ಚೇ ಇದ್ದಿರಬಹುದು. ಆ ಮಹಾಯುದ್ಧದಲ್ಲಿ ಭೂಮಿ ಸಂಪೂರ್ಣವಾಗಿ ವಿಷವಾಯಿತು. ಅದೆಷ್ಟೋ ವರ್ಷಗಳ ಕಾಲ ಆಕಾಶದಲ್ಲಿ ದಟ್ಟವಾದ ಕಪ್ಪು ಹೊಗೆ ಕವಿದಿತ್ತೆಂದರೆ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಲೇ ಇಲ್ಲ. ತಾಪಮಾನ ಎಷ್ಟು ಕುಸಿತೆಂದರೆ ಮನುಷ್ಯರಷ್ಟೇ ಅಲ್ಲ, ಗಿಡಮರಗಳೂ ಬದುಕಲು ಸಾಧ್ಯವಾಗಲಿಲ್ಲ. ಗಾಳಿ, ಮಣ್ಣು, ನೀರು ಎಲ್ಲವೂ ವಿಷವಾದವು.
1: ಹಾಗಾಗಿಯೇ ನಾವು ಅನಿವಾರ್ಯವಾಗಿ ಇಲ್ಲಿಗೆ ಬರಬೇಕಾಯಿತು, ಈ ಕೃತಕ ಜಗತ್ತಿಗೆ.
3: ಹೌದು, ಒಂದು ಗಾದೆ ಇದೆ, ಜೀವ ಇದ್ದರೆ ಜಗತ್ತು.
1: ಜೀವ ಏನೋ ಇದೆ ದೋಸ್ತ್, ಆದರೆ ಆ ಜಗತ್ತು ಮಾತ್ರ ಇಲ್ಲ. ಸರಿ ಬಾ, ಇವತ್ತು ನಿನ್ನ ಬ್ಯಾಟ್ರಿಯನ್ನು ಅಪ್ಗ್ರೇಡ್ ಮಾಡಲಿಕ್ಕಿದೆ, ಮತ್ತೆ ನಿನ್ನ ಟಿಯರ್ ಗ್ಲ್ಯಾಂಡ್ಸ್ನ ಔಟ್ಪುಟ್ಟನ್ನು ಸ್ವಲ್ಪ ರೀಸೆಟ್ ಮಾಡಬೇಕು. ನೀನು ಮನುಷ್ಯರ ತರಹ ಅಳೋದಿಕ್ಕೆ ಶುರು ಮಾಡ್ತೀಯ, ಯಾರಿಗಾದರೂ ಗೊತ್ತಾದರೆ ನಾವು ಸಿಕ್ಕಿ ಬೀಳ್ತೇವೆ ಆಮೇಲೆ.
3: ಆರ್ಯನ್, ನೀನು ಈಗಾಗಲೇ ನನ್ನೊಳಗೆ ಕಳ್ಳತನದಿಂದ ನಿಯಮ ವಿರುದ್ಧವಾದ ಹಲವು ಫೀಚರ್ಗಳನ್ನು ಹಾಕಿದೀಯಾ. ಗೊತ್ತಾದರೆ ನಿನ್ನನ್ನು ಐಸೋಲೇಟ್ ಮಾಡ್ತಾರೆ, ನನ್ನನ್ನು ಕ್ರಷರ್ಗೆ ಹಾಕ್ತಾರೆ. ನಾನು ಕೇವಲ ನಿನ್ನ ಕೆಲಸಕ್ಕೆ ಸಹಾಯ ಮಾಡಲು ತಯಾರಾದ ರೋಬೋಟ್. ಆದರೆ ನೀನು ನನ್ನನ್ನು ಮನುಷ್ಯರಂತೆ ಯೋಚಿಸುವಂತೆ ಮಾಡಿದ್ದೀಯಾ. ನನ್ನೊಳಗೆ ಈಗ 9 ರಸಗಳು, ಭಾವನೆಗಳು ಎಲ್ಲವೂ ಇವೆ. ಸಿಕ್ಕಿಬಿದ್ದರೆ ಒಂದು ಗಾದೆ ಸತ್ಯವಾಗುತ್ತದೆ, ನಾವು ಮುಳುಗೋದಷ್ಟೇ ಅಲ್ಲ ನಿನ್ನನ್ನು ಜೊತೆಗೆ ಕರ್ಕೊಂಡು ಮುಳುಗಿಸ್ತೀವಿ ಅಂತ.
1: ಹಾಗಾದ್ರೆ ಗೆಳೆತನ ಅಂದ್ರೆ ಏನು ಅಂತ ಹೇಳು ನೋಡೋಣ.
3: ಗೆಳೆತನ ಅಂದ್ರೆ ನಿಸ್ವಾರ್ಥ ಪ್ರೇಮ, ಅಚಲ ವಿಶ್ವಾಸ ಮತ್ತು ಯಾವುದೇ ಷರತ್ತುಗಳು ಇಲ್ಲದೆ ಸುಖ ದುಃಖದಲ್ಲಿ ಜೊತೆಯಾಗಿರೋದು.
1: ಸರಿ, ಗಾಮಾ 73, ನೀನು ನನ್ನ ಬೆಸ್ಟ್ ಫ್ರೆಂಡ್. ನಮ್ಮ ದೋಸ್ತಿಯ ಫೇಮಸ್ ಡೈಲಾಗ್ ಏನು ಹೇಳು ನೋಡೋಣ.
3: ಏನಾಗುತ್ತೋ ನೋಡೇ ಬಿಡೋಣ.
1: ಸರಿ ದೋಸ್ತ್, ನಡಿ. ಹ್ಯಾಪಿ ಬರ್ತ್ಡೇ ಅಮ್ಮ, ಇತ್ತಗೋ ಗಿಫ್ಟ್ ನಿನಗಾಗಿ. ನಾನು ಮತ್ತು ನನ್ನ ರೋಬೋಟ್ ಸ್ನೇಹಿತ ಸೇರಿ ಮಾಡಿದ್ದು
0: ಗಿಫ್ಟ್. ಥ್ಯಾಂಕ್ ಯು ಕಂದ.
1: ಏನಿದೆ ಅಂತ ನೋಡು ಅಮ್ಮ.
0: ಅಬ್ಬಾ, ಎಷ್ಟು ಅದ್ಭುತವಾಗಿದೆ ಪೇಂಟಿಂಗ್.
1: ನೀನ್ ಹೇಳ್ತಿದ್ಯಲ್ಲಮ್ಮ ಜಲಪಾತದ ಪಕ್ಕದಲ್ಲೇ ನಿನ್ನ ಮನೆ ಇತ್ತು ಅಂತ. ಮನೆ ಮುಂದೆ ಒಂದು ಹೂವಿನ ತೋಟ ಇತ್ತು, ಅಲ್ಲಿ ನಿನ್ನ ಅಜ್ಜಿ ನಿನಗೆ ಇಷ್ಟವಾದ ಗುಲಾಬಿಗಳನ್ನು ಬೆಳೆಸ್ತಾ ಇದ್ರು ಅಂತ. ಆ ಮನೆಯನ್ನೇ ಚಿತ್ರ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ.
0: ನೀನು ಇದರಲ್ಲಿ ಕಾಶ್ಮೀರಿ ಗುಲಾಬಿಯ ತೋಟವನ್ನೇ ಬಿಡಿಸಿದ್ಯಲ್ಲ, ನಿನಗೆ ಹೇಗೆ ಗೊತ್ತಾಯ್ತು ನನಗೆ ಕಾಶ್ಮೀರಿ ಗುಲಾಬಿ ಅಂದ್ರೆ ಪ್ರಾಣ ಅಂತ?
1: ನಿಜ ಹೇಳಬೇಕು ಅಂದ್ರೆ ನಾನು ಗುಲಾಬಿನ ಕೇವಲ ಫೋಟೋಗಳಲ್ಲಿ ಮಾತ್ರ ನೋಡಿದ್ದು. ಕೆಲವು ದಿನದ ಹಿಂದೆ ಸ್ಟೋರ್ನಲ್ಲಿ ಇನ್ವೆಂಟ್ರಿ ಚೆಕ್ ಮಾಡ್ತಾ ಇರೋವಾಗ ಬೀಜಗಳ ಮಧ್ಯೆ ಕಾಶ್ಮೀರಿ ಗುಲಾಬಿ ಅಂತ ಬರೆದಿದ್ದ ಚೀಲ ಕಾಣಿಸ್ತು. ನನ್ನ ರೋಬೋಟ್ ಅದರ ಚಿತ್ರವನ್ನ ಹುಡುಕಿ ಕೊಟ್ಟಿತು. ಅಮ್ಮ ನಿಜಕ್ಕೂ ಅದೆಷ್ಟು ಸುಂದರವಾದ ಹೂವು ಅದು.
0: ಆರ್ಯನ್, ನನಗೊಂದು ಆಸೆ ಇದೆ.
1: ಏನಮ್ಮ?
0: ಇನ್ನೊಮ್ಮೆ ಆ ನಿಜವಾದ ಕಾಶ್ಮೀರಿ ಗುಲಾಬಿಯನ್ನ ಕಣ್ ತುಂಬ ನೋಡಿ ಅದರ ಕಂಪು ಆಗ್ರಾಣಿಸಬೇಕು ಅಂತ. ಆದ್ರೆ ಈಗ ಅದು ಸಾಧ್ಯ ಇಲ್ಲ ಬಿಡು. ಸರಿ, ನಿನ್ನ ಸಂಶೋಧನೆ ಅಲ್ಲಿಗೆ ಬಂತು. ವಾತಾವರಣದ ವಿಷಕಾರಿ ಅನಿಲಗಳನ್ನ ಕಡಿಮೆ ಮಾಡುವ ಪ್ರಯೋಗ ಸಫಲವಾಯಿತೆ?
1: ಹಾ, ಚೆನ್ನಾಗಿ ನಡೀತಿದೆ ಅಮ್ಮ. ನಾನು ಅಂತಹ ಒಂದು ಸ್ಪೆಷಲ್ ಸೂಟ್ ಅನ್ನು ಸಿದ್ಧಪಡಿಸಿದ್ದೇನೆ. ಅದನ್ನು ಹಾಕ್ಕೊಂಡ್ರೆ ಹೊರಗಿನ ಯಾವುದೇ ವಿಕಿರಣ ಅಥವಾ ವಿಷಕಾರಿ ಗಾಳಿ ನಮಗೇನು ಮಾಡಲಿಕ್ಕಾಗೋದಿಲ್ಲ.
0: ತುಂಬ ಒಳ್ಳೆಯದು.
1: ಅಮ್ಮ, ಇತ್ತೀಚೆಗೆ ನನಗೆ ಪದೇ ಪದೇ ಒಂದು ಕನಸು ಬೀಳ್ತಾ ಇದೆ. ನಾವೆಲ್ಲರೂ ಮತ್ತೆ ಭೂಮಿ ಮೇಲೆ ಬದುಕ್ತಿದ್ದೇವೆ ಅಂತ. ನಿನ್ನ ಕಥೆಗಳಲ್ಲಿರೋ ಹಾಗೆ ಎಲ್ಲವೂ ಸುಂದರವಾಗಿದೆ. ಆದರೆ ನಮ್ಮ ಹಿರಿಯರು ಯಾಕೆ ಭೂಮಿಗೆ ಈ ಪರಿಸ್ಥಿತಿ ತಂದ್ರು ಅಮ್ಮ? ನಮ್ಮ ಬಗ್ಗೆ ಅವ್ರಿಗೆ ಕಾಳಜಿನೇ ಇರಲಿಲ್ವೇ? ಇದ್ದಿದ್ರು ಅದನ್ನು ಕೇವಲ ಡೇಟಾ ಬ್ಯಾಂಕ್ ಮತ್ತು ಹಾಡುಗಳಲ್ಲಿ ಯಾಕೆ ಅಡಗಿಸಿಟ್ರು? ಇದೆಲ್ಲ ನಮಗೆ ತಿಳಿಯದೇ ಇದ್ದಿದ್ರೆ ಕನಿಷ್ಠ ನಾವೇನನ್ನೋ ಕಳ್ಕೊಂಡಿದ್ದೇವೆ ಅನ್ನೋ ನೋವಾದರೂ ಇರ್ತಿರ್ಲಿಲ್ಲ. ಛೇ,
0: ಮನುಷ್ಯನಿಗೆ ಮತ್ತೆ ಎಂದಾದರೂ ಭೂಮಿ ಸಿಕ್ಕರೆ ಅವನು ಶಕ್ತಿಯ ಜೊತೆಗೆ ವಿವೇಕ ಇರಬೇಕೆಂಬುದನ್ನು ನೆನಪಿಟ್ಟುಕೊಳ್ಳಿ ಅಂತ ಅವರು ಹಾಗೆ ಮಾಡಿರ್ಬೋದು ಪುಟ್ಟ. ನಾವು ಪ್ರಕೃತಿಗಿಂತ ದೊಡ್ಡವರು ಅಂದುಕೊಂಡೆವು. ನದಿಗಳಿಗೆ ಅಣೆಕಟ್ಟು ಕಟ್ಟಿದೆವು, ಕಾಡುಗಳನ್ನು ಕಾಂಕ್ರೀಟ್ ಕಾಡಾಗಿ ಬದಲಿಸಿದೆವು. ಕೊನೆಗೆ ವಿನಾಶಕ್ಕಾಗಿ ನಾವು ತಯಾರು ಮಾಡಿದ್ದನ್ನೆಲ್ಲ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಎಸೆದುಕೊಂಡೆವು. ಅಭಿವೃದ್ಧಿಯ ಓಟದಲ್ಲಿ ಭೂಮಿಯೇ ನಮ್ಮ ಉಸಿರು ಎಂಬುದನ್ನು ಮರೆತು ಬಿಟ್ಟೆವು. ಅದರ ಶಿಕ್ಷೆಯನ್ನೇ ನಾವಿಂದು ಅನುಭವಿಸುತ್ತಿದ್ದೇವೆ. ಇಲಿಗಳಂತೆ ನೆಲದಾಡಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದೇವೆ.
1: ಭೂಮಿ ಎಂದಾದರೂ ನಮ್ಮನ್ನ ಕ್ಷಮಿಸುತ್ತಾಮ? ಅವಳು ಮೊದಲಿನ ರೂಪಕ್ಕೆ ಮತ್ತೆ ಮರಳೋಕ್ಕಾಗುತ್ತಾ?
0: ಅವಳು ಎಲ್ಲಿಗೂ ಹೋಗಿಲ್ಲ ಕಂದ. ಅವಳು ಕೇವಲ ಮುನಿಸಿಕೊಂಡು ನಿದ್ರಿಸುತ್ತಿದ್ದಾಳೆ ಅಷ್ಟೆ. ನಾವು ಅವಳಿಗೆ ಆಳವಾದ ಗಾಯ ಮಾಡಿದ್ದೇವೆ. ಅದು ವಾಸಿಯಾಗಲು ಶತಮಾನಗಳೇ ಬೇಕಾಗಬಹುದು. ಆದರೆ ನಿಮ್ಮಂಥ ಹೊಸ ಪೀಳಿಗೆ ಅವಳ ನೆನಪನ್ನು ಜತನದಿಂದ ಕಾಪಾಡಿಕೊಂಡ್ರೆ ಯಾವುದೋ ಒಂದು ದಿನ ವಿಷಕಾರಿ ಮಣ್ಣನ್ನು ಸೀಳಿ ಮತ್ತೆ ಒಂದು ಸಣ್ಣ ಹಸಿರು ಚಿಗುರು ಹೊರಬರಬಹುದು.
4: ನಿಮ್ಮ ಅಂತಿಮ ವಿದಾಯಕ್ಕೆ ಕೇವಲ 60 ದಿನಗಳು ಬಾಕಿ ಇವೆ.
1: ಅಮ್ಮ, ಇಲ್ಲ ಇಲ್ಲ, ಇದು ಸಾಧ್ಯ ಇಲ್ಲ. ಅಂತಿಮ ವಿದಾಯ ಹೇಳಬೇಕಾದ ಆ 5 ಜನರಲ್ಲಿ ನೀನು ಒಬ್ಳ. ಅಮ್ಮ ಬೇಡಮ್ಮ, ಅಮ್ಮ ಬೇಡಮ್ಮ.
0: ನನ್ನ ಸಮಯ ಬಂದಿದೆ ಆರ್ಯನ್. ಈ ಕೃತಕ ಗಾಳಿಯನ್ನು ಉಸಿರಾಡಿ ಉಸಿರಾಡಿ ನನ್ನ ಶ್ವಾಸಕೋಶಗಳು ಹಾಳಾಗಿವೆ. 50 ವರ್ಷಗಳ ನಂತರ ಈ ಬಂಕರ್ನಿಂದ ಹೊರಗೆ ಹೋಗುತ್ತಿದ್ದೇನೆ ಎಂಬ ಸಂತಸ ನನಗಿದೆ. ಹೊರಗಿನ ವಿಷಕಾರಿ ವಾತಾವರಣದ ನಡುವೆಯೂ ಸಾವಿಗೂ ಮುನ್ನ ನನ್ನ ಬಾಲ್ಯ ಕಳೆದ ಆ ಮಣ್ಣನ್ನು ಒಮ್ಮೆ ಸ್ಪರ್ಶಿಸುವ ಅವಕಾಶ ಸಿಗುತ್ತದಲ್ಲ, ಅಷ್ಟು ಸಾಕು. ಕೈ ಮುಗಿದು ಭೂಮಿ ತಾಯನ್ನು ಕೇಳಿಕೊಳ್ಳುತ್ತೇನೆ, ತಾಯಿ ನಿನ್ನ ಮಡಿಲಲ್ಲಿ ನನಗೆ ಆಶ್ರಯ ನೀಡು. ನನ್ನ ಕಣ್ಣೀರಿನಿಂದ ಒಣಗಿದ ಆ ಮಣ್ಣನ್ನು ಹಸಿ ಮಾಡಿ ಎಲ್ಲರ ಪರವಾಗಿ ಕ್ಷಮೆ ಕೇಳುತ್ತೇನೆ. ಶಕ್ತಿ ಅಂದರೆ ವಿನಾಶ ಮಾಡೋದಲ್ಲ, ಶಕ್ತಿ ಇರುವುದು ಸೃಷ್ಟಿಸುವುದರಲ್ಲಿ ಎಂದು ಅವಳಿಗೆ ಹೇಳುತ್ತೇನೆ. ಹೋಗುವ ಮುನ್ನ ಅವಳಿಗೆ ಇನ್ನೊಂದು ಮಾತು ಹೇಳುತ್ತೇನೆ. ಅಮ್ಮ, ಮನುಷ್ಯ ಈಗ ಬದಲಾಗಿದ್ದಾನೆ ಅಂತ, ಮನುಷ್ಯ ಈಗ ಬದಲಾಗಿದ್ದಾನೆ ಅಂತ.
2: ಅಮ್ಮ ಇಲ್ಲಮ್ಮ, ನೀನು ಹೋಗ್ಬೇಡಮ್ಮ. ಅಮ್ಮ ಇಲ್ಲ ಬೇಡಮ್ಮ. ಅಮ್ಮ ಅಮ್ಮ,
1: ಅಮ್ಮನ ಹತ್ರ ಇರೋದು ಕೇವಲ 2 ತಿಂಗಳು ಮಾತ್ರ.
3: ನಾವು ಏನಾದರೂ ಮಾಡಲೇಬೇಕು ಆರ್ಯನ್.
1: ಬೇರೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಅಮ್ಮನ ಅಂತಿಮ ವಿದಾಯಕ್ಕೆ ಮೊದಲು ಅವಳಿಗಿಷ್ಟವಾದ ಒಂದು ನಿಜವಾದ ಕಾಶ್ಮೀರಿ ಗುಲಾಬಿಯನ್ನ ಕೊಡಲೇಬೇಕು.
3: ಸರಿಯಾಗಿ ಹೇಳಿದೆ ಆರ್ಯನ್. ನಿನ್ನ ಅಮ್ಮ ಯಾವಾಗ್ಲೂ ಕವಿತೆ ಹೇಳ್ತಾ ಇದ್ರು, ನೆನಪಿದೆಯೇ? ಪ್ರಯತ್ನ ಮಾಡುವವರಿಗೆ ಎಂದಿಗೂ ಸೋಲಿಲ್ಲ ಅಂತ. ಹೌದು, ನಾವು ಪ್ರಯತ್ನ ಮಾಡೋಣ.
1: ಹೌದು ದೋಸ್ತ್, ಹೌದು. ನಮಗೆ ಬೇಕಾಗಿರುವುದು ನಿಜವಾದ ಮಣ್ಣು. ಇಲ್ಲಿಂದ 100 ಕಿಲೋಮೀಟರ್ ದೂರದಲ್ಲಿ ಗ್ರೀನ್ ವ್ಯಾಲಿ ಅನ್ನೋ ಒಂದು ಕಣಿವೆ ಇದೆ. ಅಲ್ಲಿ ನೈಸರ್ಗಿಕವಾಗಿ ಗಾಳಿ ಶುದ್ಧ ಆಗ್ತಾ ಇದೆ ಅಂತ ಕೇಳಿದ್ದೇನೆ. ಅಲ್ಲಿನ ಮಣ್ಣು ಈ 50 ವರ್ಷಗಳಲ್ಲಿ ಹದ ಆಗಿರಬಹುದು. ಅದು ನಮ್ಮ ಪ್ರಯೋಗಕ್ಕೆ ಸಹಾಯ ಆಗಬಹುದು.
3: ನಾಳೆ ಮಾಡುವುದನ್ನ ಇಂದು ಮಾಡು, ಇಂದು ಮಾಡುವುದನ್ನ ಈಗಲೇ ಮಾಡು ಎಂಬ ಗಾದೆ ನಿನಗೆ ಗೊತ್ತಲ್ಲ?
1: ಹೌದು ದೋಸ್ತ್, ನಾವು ಈಗಲೇ ಹೊರಡೋಣ. ಗ್ರೀನ್ ವ್ಯಾಲಿಯ ದಾರಿ ಲಾಕ್ ಮಾಡಿದ್ಯಾ?
3: ಹೌದು ಆರ್ಯನ್, ಆದರೆ ಈ ಬಂಕರ್ ನಿಯಮಗಳು?
1: ದೋಸ್ತ್, ನಿಯಮಗಳು ನಮ್ಮನ್ನ ಕೇವಲ ಬದುಕಿಸಿವೆ ಅಷ್ಟೇ, ಆದರೆ ಮನುಷ್ಯರನ್ನಾಗಿ ಉಳಿಸಿಲ್ಲ. ಅಮ್ಮನ ಕೊನೆಯ ಆಸೆ ಈ ಗುಲಾಬಿಯನ್ನು ನೋಡುವುದು. ಹಾಗಾಗಿ ಆ ಮಣ್ಣು ನನಗೆ ಬೇಕೇ ಬೇಕು.
3: ಹೊರಗೆ ಆಸಿಡ್ ಪ್ರಮಾಣ ಶೇಕಡ 90% ನಿನ್ನ ಹ್ಯಾಜ್ಮ್ಯಾಟ್ ಸೂಟ್ ಕೇವಲ 34 ಗಂಟೆ ತಡೆಯಬಲ್ಲದು. ಸಿಕ್ಕಿಬಿದ್ರೆ ನಿನಗೆ ಜೈಲು, ನನಗೆ ಸಾವು. ಒಪ್ಪಿಗೆಯಾ?
1: ಒಪ್ಪಿಗೆ. ನಿನಗೆ ಇಷ್ಟ ಇಲ್ಲದಿದ್ರೆ ಬರಬೇಡ.
3: ಗೆಳೆತನ ಅಂದ್ರೆ ಸುಖ ದುಃಖದಲ್ಲಿ ಜೊತೆಯಾಗಿರೋದಲ್ವಾ? ನಡಿ ಹೋಗೋಣ.
1: ಸೂಪರ್, ಲೆಟ್ಸ್ ಗೋ.

0: ದೇವ್ರೇ ದೋಸ್ತ್ ನೋಡು, ಇಲ್ಲಿ ಒಂದು ಕಾಲದಲ್ಲಿ ನದಿ ಹರಿಯುತ್ತಿತ್ತಂತೆ, ಆದರೆ ಇವತ್ತು ಕೇವಲ ಉಪ್ಪು ಮತ್ತು ಎಲುಬುಗಳ ರಾಶಿ ಇದೆ. ಆಕಾಶದಿಂದ ಕೆಂಪು ನೀರು ಸುರಿತಾ ಇದೆ.
1: ಇದು ಆಸಿಡ್ ಮಳೆ ಆರ್ಯನ್. ಅದು ನೋಡು, ಅಲ್ಲಿ ಗ್ರೀನ್ ವ್ಯಾಲಿ ಕಾಣಿಸ್ತಾ ಇದೆ.
0: ದೋಸ್ತ್ ನೋಡು, ನೋಡು ದೋಸ್ತ್, ಈ ಮಣ್ಣು ಇದು ತಣ್ಣಗಿಲ್ಲ, ಇದರಲ್ಲಿ ಬೆಚ್ಚಗಿನ ಅನುಭವ ಇದೆ, ಇದರಲ್ಲಿ ಜೀವದ ಮಿಡಿತ ಇದೆ. ನಾನು ಸ್ಟೋರ್ನಿಂದ ಕೆಲವು ಗುಲಾಬಿ ಬೀಜಗಳನ್ನು ಕದ್ದು ತಂದಿದ್ದೇನೆ. ಈಗ ನಾವಿದನ್ನು ಇದರಲ್ಲಿ ನೆಟ್ಟು ಬೆಳೆಸೋಣ. ಬೇಗ ಕೆಲಸ ಮುಗಿಸೋಣ. ಬಾ ಬಾ. ಸೆಕ್ಯೂರಿಟಿ ಡ್ರೋನ್ಗಳು ಬರೋ ಮೊದಲು ಇಲ್ಲಿಂದ ಹೊರಡೋಣ. ಲೆಟ್ಸ್ ಗೋ. ಬಾ ಬಾ ಬಾ.

0: ಅಂದುಕೊಂಡ ಹಾಗೆ ಆಗ್ತಾ ಇದೆ. ಗುಲಾಬಿ ಗಿಡ ಈಗ ಬೆಳೆದು ನಿಂತಿದೆ. ಈಗ ಹೂ ಅರಳೋ ಸಮಯ. ಅರಳಮ್ಮ ಅರಳು. 55 ದಿನಗಳಾದವು. ಅಮ್ಮನಿಗೆ ಸಮಯ ಇಲ್ಲ. ಕೇವಲ ಒಂದು ಬಾರಿ ಅರಳಿಬಿಡು.
1: ಆರ್ಯನ್ ನೋಡು, ಗುಲಾಬಿ ಅರಳುತ್ತಿದೆ. ಇದು ಅಪ್ಪಟ ಕೆಂಪು ಬಣ್ಣದ ಗುಲಾಬಿ. ಸುಮಾರು 50 ವರ್ಷಗಳ ನಂತರ ಮೊದಲ ಬಾರಿಗೆ ಒಂದು ನೈಜ ಗುಲಾಬಿ ಅರಳಿದೆ.
0: ಅಮ್ಮ, ನಿನ್ನ ಕಾಶ್ಮೀರಿ ಗುಲಾಬಿ, ನಿನ್ನಿಷ್ಟದ ಕಾಶ್ಮೀರಿ ಗುಲಾಬಿ ಅರಳಿತು. ಅಮ್ಮ, ನಿನ್ನಿಷ್ಟದ ಕಾಶ್ಮೀರಿ ಗುಲಾಬಿ ಅರಳಿತು. ಅಮ್ಮ ಅಮ್ಮ ನೋಡಮ್ಮ, ಅಮ್ಮ ನೋಡಮ್ಮ, ನಿನ್ನ ನಿನ್ನ ಕಾಶ್ಮೀರಿ ಗುಲಾಬಿ, ನಿನ್ನ ಇಷ್ಟದ ಕಾಶ್ಮೀರಿ ಗುಲಾಬಿ, ನಿಜವಾದ ಹೂವು, ರಿಯಲ್ ಫ್ಲವರ್. ಅಮ್ಮ ಅಮ್ಮ, ನಾನು ನನ್ನ ಮಾತು ಉಳಿಸ್ಕೊಂಡೆ. ಅಮ್ಮ ಅಮ್ಮ, ನಾನು ನನ್ನ ಮಾತು ಉಳಿಸ್ಕೊಂಡೆ. ಅಮ್ಮ, ಇದ್ರ ಪರಿಮಳ ನೋಡು. ಅಮ್ಮ ಅಮ್ಮ, ಇದ್ರ ಪರಿಮಳ ನೋಡಮ್ಮ. ಅಮ್ಮ ಅಮ್ಮ ಅಮ್ಮ ಅಮ್ಮ ಅಮ್ಮ, ಕಣ್ಣು ಬಿಡಮ್ಮ, ಅಮ್ಮ ಕಣ್ಣು ಬಿಡು, ನೋಡು ಇದು ಎಷ್ಟು ಸುಂದರವಾಗಿದೆ ಅಂತ, ಇದೆಷ್ಟು ಸುಂದರವಾಗಿದೆ ಅಂತ ನೋಡಮ್ಮ. ದೋಸ್ತ್ ದೋಸ್ತ್, ಅಮ್ಮ ಯಾಕೆ ಮಾತಾಡ್ತಾ ಇಲ್ಲ? ಅಮ್ಮ ಯಾಕೆ ಮಾತಾಡ್ತಿಲ್ಲ ದೋಸ್ತ್? ಅಂತಿಮ ವಿದಾಯಕ್ಕೆ ಇನ್ನು 2 ದಿನ ಬಾಕಿ ಇದೆಯಲ್ಲ, ಅಮ್ಮ ಯಾಕೆ ಮಾತಾಡ್ತಿಲ್ಲ ದೋಸ್ತ್?
1: ಆರ್ಯನ್, ಅವರ ಶ್ವಾಸಕೋಶಗಳಿಗೆ ಈ ಕೃತಕ ಗಾಳಿಯನ್ನು ಇನ್ನು ತಡೆಯಲಾಗಲಿಲ್ಲ. ಅಥವಾ ಅವರು ಮೊದಲೇ.
2: ತಾಯಿ, ನಿನ್ನ ಮಡಿಲಲ್ಲಿ ನನಗೆ ಆಶ್ರಯ ನೀಡು. ನನ್ನ ಕಣ್ಣೀರಿನಿಂದ ಒಣಗಿದ ಆ ಮಣ್ಣನ್ನು ಹಸಿ ಮಾಡಿ ಎಲ್ಲರ ಪರವಾಗಿ ಕ್ಷಮೆ ಕೇಳುತ್ತೇನೆ. ಶಕ್ತಿ ಅಂದರೆ ವಿನಾಶ ಮಾಡೋದಲ್ಲ. ಶಕ್ತಿ ಇರುವುದು ಸೃಷ್ಟಿಸುವುದರಲ್ಲಿ ಎಂದು ಅವಳಿಗೆ ಹೇಳುತ್ತೇನೆ. ಹೋಗುವ ಮುನ್ನ ಅವಳಿಗೆ ಇನ್ನೊಂದು ಮಾತು ಹೇಳುತ್ತೇನೆ. ಅಮ್ಮ, ಮನುಷ್ಯ ಈಗ ಬದಲಾಗಿದ್ದಾನೆ ಅಂತ, ಮನುಷ್ಯ ಈಗ ಬದಲಾಗಿದ್ದಾನೆ ಅಂತ.
0: ನಮ್ಮ ಹಿರಿಯರು ಈ ಭೂಮಿಯನ್ನ ಪ್ರೀತಿಸ್ತಾ ಇದ್ರೆ ಇಂದು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅಮ್ಮ ಅಮ್ಮ ಅಮ್ಮ, ಮರಳಿ ಬಾ ಅಮ್ಮ, ಪ್ಲೀಸ್ ಅಮ್ಮ, ಮರಳಿ ಬಾ ಅಮ್ಮ, ಪ್ಲೀಸ್ ಅಮ್ಮ.